ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಕಂಪನಾಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಜುಲೈ ತಿಂಗಳು 8 ತಾರೀಕು, ಇಂದು ಬುಧವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತೀ ಸುಣಗಾರ್ ಮಾಡುವ ಶುಭ ಮುಂಜಾವಿನ ನಲ್ಮಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58 ಸೆಕೆಂಡುಗಳು.

ಇನ್ನೀಗ ಕೇಳಿ. ನಿಲಯವು ಇಂದು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ವಿವರಣೆಯಾಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ಕೇಳುತ್ತೀರಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ ಮೂಡಿ ಬರುತ್ತದೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಈ ಬೆಳಗ್ಗೆ 6:30. ಇನ್ನು ರೈತರಿಗೆ ಸಲಹೆಗಳು 6:35. 6:40 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಪದಗಳನ್ನು ಕೇಳಲಿದ್ದೀರಿ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ತಂತ್ರಜ್ಞಾನ ತರಂಗಗಳು. CDAC ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ ರಾಜ್ಯವ್ಯಾಪಿಯಲ್ಲಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ. 7:30 ಸೇವಾ ಮಾಹಿತಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತದೆ 7:45, 8:30 ಹಾಗೂ 9:30 ಇಂದು ಬೆಳಗ್ಗೆ. ಎಂದಿನಂತೆ ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಮೂಡಿಬರಲಿದೆ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಭಕ್ತಿಗೀತೆಯನ್ನು, ಭಾವಗೀತೆಯನ್ನು, ಚಿತ್ರಗೀತೆ ಹಾಗೂ ಜಾನಪದ ಗೀತೆ ಮತ್ತು ಹಿಂದಿ ಚಿತ್ರಗೀತೆಯನ್ನು ಆಲಿಸಬಹುದು. 10:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. 12:00 ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ. ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಅಪ್ರಮ 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ

ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಪಣ್ಣ ಹಾಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಬಿಮಾ ಯೋಜನೆ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ನಿಲಯದಿಂದ. ಮಧ್ಯಾಹ್ನ 1:10 ಕನ್ನಡದಲ್ಲಿ ವಾರ್ತೆಗಳು, 2:30 ಪ್ರಾದೇಶಿಕ ಸಮಾಚಾರ. ಇನ್ನು ನಿಲಯದಿಂದ ಇಂದು ಸಂಜೆ ಪ್ರಸಾರದಲ್ಲಿ 5:00 ಕರಿಗೊಂದಿ ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 5:55 ಉದ್ಯೋಗ ವಾರ್ತೆ. 6:00 ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ನೀತಿಕತೆ ಸರಣಿ ಮೂಡಿಬರಲಿದೆ. ಈ ಕಾರ್ಯಕ್ರಮ ಇಂದು 6:10 ಪ್ರಸಾರವಾಗಲಿದೆ. 6:30 ರಸವಾರ್ತೆ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ನಂತರ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಔಷಧಿಗಳ ಅಗ್ಗರಭಟ್ಟದ ನೆಲ್ಲೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿ ಮೂಡಿಬರಲಿದೆ. ಈ ಕಾರ್ಯಕ್ರಮ 6:51 ಮೂಡಿಬರಲಿದೆ. ನಂತರ ಜನಪದ ಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು. 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8:30. ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಮೂಡಿಬರುವುದು ರಾತ್ರಿ 9:15. ಕ್ರೀಡಾಲೋಕ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ. ಕೆಳಗರೆ ಇದೀಗ ತಿಳಿಸಿದಂತೆ ಇಂದು 6:51 ಔಷಧಿಗಳ ಅಗ್ಗರ ಬೆಟ್ಟದ ನೆಲೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಹಣ್ಣು ವಿಭಾಗದಲ್ಲಿ ಸಹಾಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿ ಮೂಡಿಬರಲಿದೆ. ಇವಿಷ್ಟು ಇಂದು ನಮ್ಮ ನಿಲಯ ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಸಮಯ ಆಗ್ತಾ ಇದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ರೇವತಿ ರಾಘವೇಂದ್ರ ಅವರ ಧ್ವನಿಯಲ್ಲಿ ವಿ ವ್ಯಾಸರಾಯರ ರಚನೆ ಇದೆ.

ಮುಂದಿನ ಒಂದು ಭಕ್ತಿಗೀತೆಯನ್ನು ಕೇಳಿ. ವೆಂಕಟೇಶ ಎನ್ನ ಮುಂದೆ ನಿಂತಿದಂತಿದೆ. ವೆಂಕಟೇಶ್ ಗೋಡ್ಖಿಂಡಿಯವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿ.

ಇದು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಕೇಳ್ತಾ ಇದ್ದೀರಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆಯನ್ನು ಕೇಳಿ. ಸತ್ಯನಾರಾಯಣ ಶಾಂತಿ ಸ್ವರೂಪದ ಶ್ರವಣ ಮನದ ಗೌನ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.

ಇನ್ನು ಮುಂದೆ ಕೇಳಿ ಕೊನೆಯದಾಗಿ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿ. ಎಂ ಡಿ ಗೋಗೇರಿಯವರ ರಚನೆಯಲ್ಲಿ ಸುಪ್ರಭಾತ ಸಮಯದಲ್ಲಿ.

ಇದೀಗ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೇಳಿ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿಂತನ ಮಾಣಿಕ್ ನೇಳಗಿ ಅವರಿಂದ.
1: ಸಂಬಂಧಗಳು ಬದುಕಿನ ದಿಕ್ಕನ್ನು ಬದಲಿಸುತ್ತವೆ. ಒಳ್ಳೆಯ ಸಂಬಂಧಗಳು ಜೀವನದ ಸೌಂದರ್ಯವನ್ನು ಹೆಚ್ಚಿಸಿ ಆನಂದದ ಕಡಲೆಡೆಗೆ ಕೊಂಡೊಯ್ಯುತ್ತವೆ. ಆಗ ಬದುಕು ಹಗುರವೆನಿಸಿ ಮನ ಉಲ್ಲಾಸದಲ್ಲಿ ತೇಲುತ್ತದೆ. ಕೆಟ್ಟ ಸಂಬಂಧಗಳು ಬಾಳಿಗೆ ಕೆಟ್ಟ ತಿರುವು ನೀಡಿ ಅಪಘಾತಗಳಿಗೆ ಈಡು ಮಾಡಿ ದುಃಖಮಯ ಬದುಕಾಗಿಸಿ ಚಿಂತೆಗಳ ಗೂಡಾಗಿಸಿ ದುರಂತದಲ್ಲಿ ಕೊನೆಗೊಳಿಸಲೂಬಹುದು. ಮನುಜ ಮಧುರ ಸಂಬಂಧಗಳತ್ತ ಹೆಚ್ಚು ಗಮನ ಕೊಡಬೇಕಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ವ್ಯಕ್ತಿ ಸಂಬಂಧಗಳಿಂದ ದೂರವಾಗುತ್ತಿದ್ದಾನೆ. ತನ್ನ ಮಡದಿ, ಮಕ್ಕಳು, ತಾಯಿ, ತಂದೆಯವರೊಂದಿಗೂ ಹೆಚ್ಚು ಬೆರೆಯದೆ ಹಬ್ಬಗಳ ದಿನದಂದು ಸಹ ಕುಟುಂಬಗಳಿಂದ ದೂರ ಇರುತ್ತಿರುವುದು ನೋವಿನ ಸಂಗತಿ. ಹಣವಂತರು ದುಡ್ಡಿದ್ದವರ ಜೊತೆ ಹೆಚ್ಚು ಸಂಬಂಧಗಳನ್ನು ಬೆಳೆಸಿ ಆರ್ಥಿಕವಾಗಿ ಅವರ ಸಂಬಂಧಗಳು ಕುಸಿದಾಗ ಅವರ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಅವರಿಗೆ ಮಾನವೀಯ ದೃಷ್ಟಿಯಿಂದಲೂ ಸಹ ಸಂತೈಸದೆ ಅವರಿಗೆ ನಡುನೀರಿನಲ್ಲಿ ಬಿಟ್ಟು ಬಿಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಹೆತ್ತ ತಂದೆ ತಾಯಿಗಳನ್ನು ಉಳ್ಳವರು ಮನೆಯಲ್ಲಿ

0: ಆರೈಕೆ ಮಾಡುವುದು ಮರೆತಿದ್ದಾರೆ. ಜೀವಂತ ದೇವರುಗಳಾದ ಮಾತಾ ಪಿತರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವ ವಿಷಯ ನೋಡಿದರೆ ಕರಳು ಕಿತ್ತು ಬರುತ್ತದೆ. ತಮ್ಮ ಇಡೀ ಬದುಕೆ ಮಕ್ಕಳಿಗಾಗಿ ಮೀಸಲಿಟ್ಟು ಅರೆ ಹೊಟ್ಟೆಯಲ್ಲಿ ಉಂಡು ಮಕ್ಕಳಿಗೆ ಯಾವುದೇ ತೆರದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡು ಮಳೆ ಬಿಸಿಲೆನ್ನದೆ ಹಗಲಿರಳು ದುಡಿದು ಯಾವುದಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ಓದಿಸಿದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ದೂಡುತ್ತಿರುವುದು ಕರಳು ಕಿವುಚುವ ಕೆಲಸ. ಆರ್ಥಿಕವಾಗಿ ಸಬಲರಾದ ಬಹುತೇಕರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗದವರ ಸಂಬಂಧಗಳನ್ನು ನಯವಾಗಿ ಕಡಿದುಕೊಳ್ಳುತ್ತಿರುವುದು ಅಮಾನವೀಯ ಲಕ್ಷಣ. ಉದ್ದುದ್ದ ಭಾಷಣ ಮಾಡುತ್ತಿರುವವರು ಉನ್ನತ ಶಿಕ್ಷಣ ಪಡೆದ ಹಲವರು ಗಟ್ಟಿ ಸಂಬಂಧಗಳಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ನೆಂಟರಿಷ್ಟರ ಜೊತೆಗಿನ ಸಂಬಂಧಗಳು ಸಹ ಹೆಚ್ಚು ಮಧುರತೆಯಿಂದ ಕೂಡಿರುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧಗಳು ಕೆಲವರಲ್ಲಿ ಹಳಸುತ್ತಿವೆ. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲು ಕಾರಣ. ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸಿ ಬೆಳೆಯುತ್ತಾರೆ. ನಾವು ಯಾರನ್ನು ಪ್ರೀತಿಸುವೆವೋ ಅವರಿಗೆ ಮಕ್ಕಳು ಸಹ ಪ್ರೀತಿಸುತ್ತಾರೆ. ನಾವು ದ್ವೇಷಿಸಿದರೆ ಅವರೂ ಸಹ ದ್ವೇಷ ಭಾವನೆಯಿಂದಲೇ ನೋಡುತ್ತಾರೆ. ದ್ವೇಷ ಅಸೂಯೆ ಅಹಂಕಾರಗಳು ಸಂಬಂಧ ಹದಗೆಡಲು ಕಾರಣವೆನ್ನಲಡ್ಡಿ ಇಲ್ಲ. ಇವುಗಳು ನಮ್ಮ ಮನಗಳಿಂದ ಹೊರಹಾಕಬೇಕಾಗಿದೆ. ಮನವನ್ನು ಕಲುಷಿತಗೊಳಿಸಿ ಸಂಬಂಧಗಳನ್ನು ಹಾಳು ಮಾಡುತ್ತಿರುವ ಇವುಗಳಿಂದ ಮನುಷ್ಯ ಎಚ್ಚರದಿಂದ ಇರಬೇಕಾಗಿದೆ. ಬದುಕಿನಲ್ಲಿ ಏಳು ಬೀಳುಗಳು ಸಮುದ್ರದ ಅಲೆಯಂತೆ ಬಂದು ಹೋಗುತ್ತವೆ. ಉತ್ತಮ ಸಂಬಂಧಗಳು ಕಷ್ಟದ ಕಾಲದಲ್ಲಿ ನೆರವಿಗೆ ಬಂದು ನಮ್ಮನ್ನು ರಕ್ಷಿಸಿ ಪೋಷಿಸುತ್ತವೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಬಾಲ್ಯದ ಗೆಳೆಯರು ನೆರೆಹೊರೆಯವರ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬದುಕಿನಲ್ಲಿ ಬಡತನ ಸಿರಿತನ ಶಾಶ್ವತವಲ್ಲ. ಸಂಬಂಧಗಳು ಎಂದೆಂದಿಗೂ ಹಸಿರು ಬಳ್ಳಿಯಂತೆ ಸದಾಕಾಲ ಚಿಗುರೊಡೆದು ಬೆಳೆಯುತ್ತಿರಬೇಕು. ಆನಂದ ಮತ್ತು ನೆಮ್ಮದಿ ಸದಾ ಮನದೊಳಗಿರಬೇಕಾದರೆ ಉತ್ತಮ ಸಂಬಂಧಗಳು ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಕಷ್ಟಕಾಲದಲ್ಲಿ ನೆರವಿಗೆ ಧಾವಿಸುವುದು, ದುಃಖ ದುಮ್ಮಾನಗಳಲ್ಲಿ ಸಾಂತ್ವನ ಹೇಳುವುದು, ನೋವಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕೆ ಸಹಾಯಹಸ್ತ ಚಾಚುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ಜೊತೆಗೆ ಅನಂತ ಕಾಲದವರೆಗೆ ಜೀವಂತವಾಗಿರುತ್ತವೆ. ಈ ಬಗೆಯಲ್ಲಿ ನಾವು ಬಂಧು ಬಳಗ ನೆರೆಹೊರೆಯವರ ಸಂಗಡ ಬೆರೆತು ಬಾಳಲು ಅದುವೇ ಸಿಹಿ ಮಾವಿನ ಹೋಳು. ಅಸೂಯೆ ಅಹಂಕಾರ ಗರ್ವ ಅಳಿದು ಸಂಬಂಧಗಳು ಬೆಳೆದು ಹೆಮ್ಮರವಾಗಲಿ. ಸಂತಸದ ಬಾಳು ಎಲ್ಲರದಾಗಲಿ.
1: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಸಮಯ ಮುಂಜಾನೆಯ 6:35.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರೇಮ್ಚಂದ್. ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ತಮಗೆಲ್ಲರಿಗೂ ಈಗ ನಿಂಬೆ ಬೆಳೆಯಲ್ಲಿ ಅರ್ಕಾ ನಿಂಬೆ ಸ್ಪೆಷಲ್ನ ಬಳಕೆ ಹಾಗೂ ಅದರ ಮಹತ್ವತೆ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ನಿಂಬೆ ಬೆಳೆಯು ಹೇರಳವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದು, ಬಿಜಾಪುರ ಜಿಲ್ಲೆಯು ಸವಳುಯುಕ್ತ ಪ್ರದೇಶವಾಗಿರುವುದರಿಂದ ಲಘು ಪೋಷಕಾಂಶದ ಕೊರತೆಯು ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲೂ ಕಂಡುಬರುತ್ತದೆ. ಹಾಗೆಯೇ ನಿಂಬೆ ಬೆಳೆಗೆ ಲಘು ಪೋಷಕಾಂಶದ ಅವಶ್ಯಕತೆ ಹೆಚ್ಚಾಗಿರುವುದರಿಂದ ಈ ಸವಳು ಪ್ರದೇಶದ ಭೂಮಿಯಲ್ಲಿ ಬೆಳೆದ ನಿಂಬೆ ಬೆಳೆಯಿಂದ ಗಿಡಗಳಿಗೆ ಲಘು ಪೋಷಕಾಂಶದ ಲಭ್ಯತೆ ಬಹಳ ಕಡಿಮೆ. ಹಾಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ICAR ತಯಾರಿಸಿರುವ ಅರ್ಕಾ ನಿಂಬೆ ಸ್ಪೆಷಲ್ ಈ ಲಘು ಪೋಷಕಾಂಶದ ಕೊರತೆಯನ್ನು ನಿವಾರಿಸಲು ಸಕ್ಷಮವಾಗಿದೆ. ಗಿಡಗಳಿಗೆ ಈ ಲಘು ಪೋಷಕಾಂಶದ ಮಿಶ್ರಣವಾದ ಅರ್ಕಾ ನಿಂಬೆ ಸ್ಪೆಷಲ್ ಅನ್ನು ಸಿಂಪರಣೆ ಮಾಡುವುದರ ಮುಖೇನ ಗಿಡಗಳಿಗೆ ಈ ಕೊರತೆಯನ್ನು ನೀಗಿಸಿ ಅತಿ ಹೆಚ್ಚಿನ ಹೂಗಳು ಹಾಗೂ ಕಾಯಿಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಅರ್ಕಾ ನಿಂಬೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಲಭ್ಯವಾಗುವುದರಿಂದ ಈ ನಿಂಬೆ ಸ್ಪೆಷಲನ್ನು ರೈತರು ತಮ್ಮ ನಿಂಬೆ ಗಿಡಗಳಿಗೆ ಸಿಂಪರಣೆ ಮಾಡುವುದರ ಮುಖೇನ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಇದರ ಸಿಂಪರಣೆ ಹೇಗೆ ಮಾಡಬೇಕೆಂದರೆ 200 ಲೀಟರ್ ನೀರಿಗೆ

ಒಂದು ಕೆಜಿ ಅರ್ಕ ನಿಂಬೆ ಸ್ಪೆಷಲ್, 10 ನಿಂಬೆ ರಸ ಹಾಗೂ 10 ಶಾಂಪೂನ ಮಿಶ್ರಣವನ್ನು ಮಾಡಿ 1 ಎಕರೆ ಪ್ರದೇಶದಲ್ಲಿ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆಯು ಹೂ ಬಿಡುವಕ್ಕಿಂತ ಮುಂಚೆ 1 ಬಾರಿ ಹಾಗೂ ಹೂ ಬಿಟ್ಟ ನಂತರ ತಿಂಗಳಿಗೆ 1 ಬಾರಿ, ಅಂದರೆ ಹೂವಿನಿಂದ ಕಾಯಿಯಾಗಲು 5 ತಿಂಗಳ ಸಮಯವಿರುತ್ತದೆ. ಪ್ರತಿ ತಿಂಗಳು 1 ಬಾರಿ ಸಿಂಪರಣೆ ಮಾಡುವುದರಿಂದ ಈ ಅರ್ಕ ನಿಂಬೆ ಸ್ಪೆಷಲ್ ಸಿಂಪರಣೆ ಮಾಡಿದ ಗಿಡಗಳಲ್ಲಿ ಅತಿ ಹೆಚ್ಚಿನ ಗಾತ್ರದ ನಿಂಬೆಕಾಯಿಗಳು ಹಾಗೂ ಉತ್ತಮ ಗುಣಮಟ್ಟವುಳ್ಳ ಹಾಗೂ ಹೆಚ್ಚಿನ ರಸಭರಿತವಾದ ನಾವು ನಿಂಬೆಕಾಯಿಗಳನ್ನು ಪಡೆಯಬಹುದು ಹಾಗೂ ಮಾರುಕಟ್ಟೆಯಲ್ಲಿ ಈ ನಿಂಬೆಕಾಯಿಯಿಂದ ಹೆಚ್ಚಿನ ಲಾಭವನ್ನು ರೈತರು ಗಳಿಸಬಹುದು. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಗೆ ನೀವು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಅಥವಾ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಡಾಕ್ಟರ್ ಪ್ರೇಮ್ಚಂದ್, ವಿಜ್ಞಾನಿ, ಸಸ್ಯ ಸಂರಕ್ಷಣಾ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ. ನನ್ನ ಮೊಬೈಲ್ ನಂಬರ್ 9620434248. ಇಲ್ಲಿಯವರೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲ ರೈತ ಬಂಧುಗಳಿಗೆ ಧನ್ಯವಾದಗಳು.

0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಡೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
2: ಹಲೋ, ಎಲ್ಲಿದ್ಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶ್ಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

ಕೇಳುಗರೆ, ಈಗ ಸಮಯ ಆಗಿದೆ 6:40. ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಹಾಗೂ ಸಂಗಡಿಗರಿಂದ ಕಿನ್ನರ ಜೋಗಿ ಪದಗಳು.

ಮಾಡಿ ಸ್ವನಿ ಮಗನಿಗೆ ತಿಳಿಲಿಲ್ಲ ಹೆಣತಿನ ಕೇಳತಾ ನಾವಾಗ ಕೆಟ್ಟನ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚಲ್ಲ.

ಮಾಡಿದೆ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ. ಬಾವಿನ ಹೆಣ ಕಡಿಗೆ ತೆಗೆದು ಮುದುಕಿನ ಕೆಳತಾರಾವಾಗ ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ. ಅಜ್ಜಿ ಮಾಡಿದ ಪುಣ್ಯ ಒದಗಿತು ಮಾದೇವರಿಳದಾರಲ್ಲಿಗೆ. ನಿನ್ನ ಹೊಟ್ಟಿ ಮಗ ನಿನಗ ಉನದನವ ಇನ್ನ ಹೋಗೆ ಬೇಡ ಮಗನ ಮನೆಗೆ. ಕೊಡಪನವನ್ನ ಕೊಡತ ನಿಮಗಳ ಬೇಕಾದ

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಿ. ಬಸವನ ಬಾಗೇವಾಡಿಯ ಆನಂದ ನಾಗಪ್ಪ ಜೋಗಿ ಮತ್ತು ತಂಡದವರಿಂದ ಕಿನ್ನರ ಜೋಗಿ ಪದಗಳು ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: नवदिल्ल्याम् अस्य वर्षस्य विकसित भारत शिखर सम्मेलनम् सम्बोधयन् श्रीपुरी अवदत् यत् भारतेन अद्यतनीयेषु दशकेषु वैश्विकोर्जा व्यवधानानां कूटनीतिक संवादस्य समायोजित नीतिगत हस्तक्षेपस्य देशीयोत्पादन वर्धनस्य आयातस्य विविधीकरणस्य च संयोजन माध्यमेन सफलतया समाधानम् अकरोदिति विदेश मंत्री डॉ एस जयशंकर अवदत् यत् भारत बहरीन सहभागित्वं निरन्तरं गहनं भवति डॉ जयशंकर ह्यः बहरीन देशस्य द्विदिवसीय यात्रायाः समापनम् अकरोत् यात्रावधौ डॉ जयशंकर बहरीन देशस्य राज्ञा हमद बिन ईसा अल खलीफा इत्यनेन सह मेलनं कृतवान् असौ उप प्रधानमन्त्रिणा शेख खालिद बिन अब्दुल्ला अल खलीफा इत्यनेन सह अपि मेलनं कृतवान् एतासु सभासु विदेशमंत्री राष्ट्रपति पदासीना द्रौपदी मुर्मू प्रधानमंत्री नरेन्द्र मोदी चेत्येतयोः पक्षतः शुभकामनाः अपि प्रेषितवान् प्रधानमंत्री कार्यालयेन विविध क्षेत्रेषु एल नीनो इत्यस्य संभाव्य प्रभावानां सज्जतोपायानां च समीक्षार्थं प्रधानमंत्री कार्यालये उच्चस्तरीय समीक्षा सभा आयोजिता प्रधानमन्त्रिणः प्रधान सचिवस्य डॉ पीके मिश्र वर्यस्य अध्यक्षतायां सेवातीर्थे ह्यः इयं सभा आयोजिता अस्यां सभायां पञ्चदशतोप्यधिकानां मन्त्रालयानां सचिवाः वरिष्ठाधिकारिणः च उपस्थिताः आसन् फुटबॉल क्रीडायां स्विट्जरलैंड देशः वैंकूवर नगरे पेनल्टी शूट आउट इत्येतस्यां क्रीडायां कोलंबिया देशं 4-3 इत्यंकतालेन पराजित्य 54.29 वर्षात् प्रथमवारं फीफा विश्वकप क्रीडायाः प्रागुपान्त्यचक्रे प्रविष्टवान् इति वार्ताः
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ ಬೆಳಗಿನ 7 ಗಂಟೆ
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಇನ್ನು ಮುಂದೆ ಸರಿಯಾಗಿ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗಗಳು 7:45 8:30 ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ನಂತರ ಮಿಶ್ರಗೀತೆಗಳು 12:00 ವನಿತಾ ವಿಹಾರ 12:30 ಆರೋಗ್ಯ ಸಂಚಿಕೆ ಪ್ರಗತಿಪಥ ಕಾರ್ಯಕ್ರಮ ಮೂಡಿಬರುತ್ತದೆ ಮಧ್ಯಾಹ್ನ 1:00 ಸಂಜೆ 5:00 ಕರಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ 5:55 ಉದ್ಯೋಗ ವಾರ್ತೆ 6:00 ಕಾರ್ಯಕ್ರಮಗಳ ಪರಿಚಯ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ 6:30 ರಸವಾರ್ತೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ 7:45 ಕನ್ನಡ ಚಿತ್ರಗೀತೆಗಳು ರಾತ್ರಿ 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30 9:15 ಪ್ರಚಲಿತ ವಿದ್ಯಮಾನಗಳ ಪರಿಚಯ ಕೇಳುವರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಕ್ರೀಡಾಲೋಕ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುತ್ತಿದೆ ರಾತ್ರಿ 10:00 10:30 ಕನ್ನಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ ಈಗ ಸಮಯ ಆಗ್ತಿದೆ 7:02 ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ
3: ಆಕಾಶವಾಣಿ ಸಮಯ 7:02:08 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು ತಪ್ಪದೇ ಕೇಳಿ ಪ್ರಾಯೋಜಿತ

ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ, ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು

0: ಹಾಗೂ ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರೀ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262238295 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
4: ನಮ್ಮ ಜಿಲ್ಲೆಯಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪೆನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯಿತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಿ

0: ಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆನಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
1: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
2: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕಂತಕೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗೆ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆಯಾಗಿದೆ. ಮೃಗಶಿರ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರು ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗೆ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ 79 ನಮಗೆ ಎಮ್ಎ ಮಳೆಯಾಗಿ 134% ಪ್ಲಸ್ ಆಗಿದೆ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
5: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
5: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
6: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ

0: ಅಂತ ಕಂಡುಹಿಡಿಬೇಕಾದ್ರೆ ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೀಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗೆಯಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು, ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ. ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂಥ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನು ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂಥ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತು ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂಥ ಕಣಗಳಲ್ಲಿ ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನು ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂಥ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂಥ ಗುಣಲಕ್ಷಣಗಳು ಇರುತ್ತವೆ. ಇದನ್ನು ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನು ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಯನ್ನಗೆ ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಸರಳವಾಗಿ ಹೇಳೋದಾದರೆ ಕ್ವಾಂಟಮ್ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
1: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
0: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನೂ ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ

0: ಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನ ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
0: ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡೋದಿಲ್ಲ.
1: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
0: ಖಂಡಿತ. ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನು ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತಹ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
1: ಇಂದು ಎಲ್ಲಾ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ,
0: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳ ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ ಅಂತ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ. ಈ ಕ್ವಾಂಟಮ್ ಕಂಪ್ಯೂಟರ್ಗಳು ನಾನು ಈಗಾಗಲೇ ಹೇಳದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನು ಕರಿತೀವಿ ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು

0: ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
0: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ 7:30. ಇನ್ನೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಧೂಮಪಾನ, ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ.

0: ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಅಲ್ಲೇ ಕುಂಡಿರ್ತಾವನ ಇವ ಎಲ್ಲಿ ಉನ್ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನ್ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
3: ಕೆಳಗರೆ ಸಮಯ ಆಗ್ತಾ ಇದೆ, 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ಬೆಂಗಳೂರು ಕೇಂದ್ರದಿಂದ ಮತ್ತೆ ಕೇಳುತ್ತೀರಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
4: ಆಕಾಶವಾಣಿ ಸಮಯ 7:34 ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
5: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237044888, 2237449999, ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟ್ರಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಿ

0: ಬಳಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾಕ್ಟರ್ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,000

0: 740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ 101.8 MHz ಸಮಯ ಸರಿಯಾಗಿ 7:45:21. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆ.
2: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM to 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗಿರಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ. ತಾಯಿಯ ಕನಸು ಚಿತ್ರಕ್ಕಾಗಿ ಎಂದೇ ಹಾಡಿದ್ದಾರೆ ಪೇಶುಶಿಲಾ ಛಾಯಾ. ಚಿ ಉದಯಶಂಕರ್ ಅವರ ಶಬ್ದಗಳ ಜೋಡಣೆಗೆ ಸಂಗೀತಕ್ಕೆ ವಾಲಿದ್ದಾರೆ ಸತ್ಯಂ.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ಅವರ ಧ್ವನಿಗಳಲ್ಲಿ ಈಗ ತಾಯಿಯ ಮಡಿಲಲ್ಲಿ ಚಿತ್ರದ ಒಂದು ಗೀತೆ ಕೇಳಿ.

0: விடவு.
1: அம்மா நீங்க.

ಕೆಳಗುರಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮತ್ತೆ ಇದೇ ನಿಲಯದಿಂದ 8:30 ಕೇಳುತ್ತೀರಿ. ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಟ್ಯೂನ್ ಮಾಡಿದಿರಿ FM ವಿಜಯಪುರ ಆಕಾಶವಾಣಿ ಕೇಂದ್ರ. ಈಗ ಸಮಯ ಮುಂಜಾನೆಯ 8:30:24. ಇನ್ನೀಗ ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಈಗ ಕೇಳಿ ಅನುರಾಗ ಅರಳಿತು ಚಿತ್ರದ ಒಂದು ಗೀತೆಯನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಸಮಯ ಸರಿಯಾಗಿ 9 ಗಂಟೆ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಸಂತೋಷ, ಏ ಸಂತೋಷ,
2: ಬಾರ್ಪ ಮಹೇಶನ ಬಾ. ಹಿಂಗ್ ಬಂದಿಲ್ಲ
1: ಇಲ್ಲೋ? ಕ್ಲೈಮೇಟ್ ಎಲ್ಲ ಚೇಂಜ್ ಆಗೈತಿ ಸ್ವಲ್ಪ.
2: ಗೊತ್ತಾಯ್ತು, ನೀ ಕ್ಲೈಮೇಟ್ ಚೇಂಜ್ ಅಂದಾಗ ಗೊತ್ತಾಗೈತೆ ನನಗೆ. ಟೂರ್ ಗೀರ್ ಏನೋ ಪ್ಲಾನ್ ಐತೆ ಮತ್ತೆ ಹಂಗ?
1: ಅದನ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ನಪ್ಪ. ಮತ್ತೆ ಸುರೇಶ ಎಲ್ಲದನ್ನು ಭೇಟಿ ಆಗಿದ್ದಾನೆ?
2: ಸುರೇಶ ಭೇಟಿನೂ ಆಗಿಲ್ಲ, ನಾ ಫೋನ್ ಮಾಡಿಲ್ಲ. 4 ದಿವಸ ಆತು. ಅಲ್ಲ, ವರ್ಷ ಬರೇ ಪ್ಲಾನ್ ಹಾಕ್ತಿವಿ, 1 ದಿವಸ ಹೋಗಿ ಬಂದಿವ ನಾವು.
1: ಅದಕ್ಕಪ್ಪ ಹಂಗಾಗಬಾರ್ದು ಅಂತೇಳಿ ಈಗ ವಿಚಾರ ಮಾಡ್ಕೊಂಡ್ ಬಂದಿನಿ. ಮತ್ತೆ ನಿಮ್ ಜೋಡಿ ಎಷ್ಟು ಹಂಚಿಕೊಂಡು ಬರ್ತಿದ್ರ ಎಲ್ಲಾರು ಕೂಡ ಹೋಗಿ ಬರೋಣ ಟೂರ್. ಈಗೆಲ್ಲ ಜೋಗ್ ಫಾಲ್ಸ್ ಅದೆಲ್ಲ ಮಳೆಯಾಗಿ ತುಂಬಿ ಇದಾಗೈತಿ.
2: ಅಲ್ಲ, ಎಲ್ಲರೂ ಈ ಸದ್ದ ಹ್ಞೂ ಅಂತಾರ, ಆಮೇಲೆ ಲಾಸ್ಟ್ ಮಿನಿಟಿಗೆ ಕೈ ಎತ್ಬಿಡ್ತಾರ.
1: ಇಲ್ಲ
2: ಸಲ ಆಗಿಲ್ಲ, ನೀನು ಹೇಳಿ ನೋಡು.
1: ಇಲ್ಲ, ಈ ದರ ವರ್ಷ ಇದಾಗೈತಿ, ಆದ್ರೆ ಈ ಸಲ ಹಂಗ ಆಗುದಿಲ್ಲ. ಈ ಸಲ
2: ಬಿಡುದಿಲ್ಲ ನೀ?
1: ಬಿಡುದ ಇಲ್ಲ
2: ನೋಡು. ಸಾಲ ಮಾಡಿವಿ ಇದು ಇದು ನೋಡು. ಈ ಸಲ ಹಂಗಂದ್ರ
1: ಈ ಸಲ
2: ಸುರೇಶ್ಗ
1: ಹಚ್ಚಲ್ಲ. ಸುರೇಶ್ಗ ಫೋನ್ ಎಲ್ಲದನ್ನ ಕೇಳೋನು.
3: ಹಲೋ
2: ಹಲೋ
3: ಸಂತೋಷ್, ಯಾಕೆ ಫೋನ್ ಮಾಡಿದಿಲ್ಲ?
2: ಸುರೇಶ್ ಎಲ್ಲಿ?
3: ಈ ಕಡೆ ಸ್ವಲ್ಪ ಮನಿ ಕಡೆ ಇದ್ದ ಹೇಳು.
2: ಏ ಸ್ವಲ್ಪ ಅರ್ಜೆಂಟ್ ಮನಿ ಕಡೆ ಬಾಲ.
3: ಮನಿ ಕಡೆ ಏನ್ ಕೇಳಪ್ಪ ಅಂತ ಇಂಪಾರ್ಟೆಂಟ್.
2: ಮಹೇಶ್ ಬಂದನ ಬಾ, ಬಂದ್ರ ಬಾ ಹೇಳ್ತೀನ.
3: ಮಹೇಶ್ ಬಂದನ? ಯಾಕೆ ಬಾಳ ದಿವ್ಸಕ್ಕೆ ಬಂದಲ್ಲ ಮನಿ ಕಡೆ.
2: ಅದ ಬಾಳ ದಿವ್ಸಕ್ಕೆ ಬಂದನ, ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಬಾಲ.
3: ನೋಡಪ್ಪ ಮತ್ತೇನೇ ಬಿಸಿರಿ ಹುಡುಗಿಬ್ರು ಕೂಡಿ
2: ಬಂದ್ರ ಬಾ, ನೀ ಇಲ್ಲಿ ಹೇಳ್ತೀನಿ ನಾನು.
3: ಅಲ್ಲ ಮತ್ತೆ ಹಂಗೇನು ಸ್ಪೆಷಲ್ ಇದ್ರೆ ಬರ್ತೀನಿ? ಸುಮ್ ಸುಮ್ನೆ ಕರೆದು ವಾಪಸ್ ಕಳ್ಸಿದ್ರೆ
2: ಭಾರಿ ಸ್ಪೆಷಲ್ ಐತ್ ಬಾ. ಅದು 4 ವರ್ಷದ ಕಾಯುವಿಕೆ ಇವತ್ತು ಸಫಲ ಆಗತ್ತದ ಬಾ. ನೀ
3: ನೋಡಿ ಸಸ್ಪೆನ್ಸ್ ಇಟ್ಟು ಆಮೇಲೆ ಮತ್ತೆ ಸರ್ಪ್ರೈಸ್ ಕೊಟ್ಟಿರಪ್ಪ ನಮಗೆ.
2: ಇಲ್ಲ ಇಲ್ಲ, ಬಾ ಬಾ.
3: ಆಯ್ತು ಬಂದೆ, ಒಂದು 10 ನಿಮಿಷ.
2: ಆಯ್ತು, ನಾ ಸುರೇಶ್ ಫೋನ್ ಮಾಡೀನಿ, ಸದ್ದ ಬರ್ತಾನೆ ಅಂತ. ಮಹೇಶ ಅಲ್ಲ ಅಂದಂಗೆ ಎಲ್ಲಿ ಹೋಗುದು ಮತ್ತೆ ಹೆಂಗ ಏನು?
1: ಸ್ವಲ್ಪ ಮಲೆನಾಡು ಕಡೆ ಹೋಗೋನಲ್ಲ.
2: ಅಲ್ಲ ನೀ ಮಲೆನಾಡು ಅಂತೀವಿ, ಒಬ್ರು ಮತ್ತೆ ಮಡಿಕೇರಿ ಆ ಕಡೆ ಈ ಕಡೆ ಹೋಗುವಂತಾರ, ಅವ್ರು ಮತ್ತೆ ಈ ಕಡೆ ಮಹಾರಾಷ್ಟ್ರ ಹೋಗುವಂತಾರ, ಒಬ್ರು ಏನಂತಾರ ಮತ್ತೆ ಕೇರಳಕ್ಕೆ ಹೋಗುವಂತಾರ. ಎಲ್ಲಾರನ್ನು ಕೇಳುಮ ಹೆಂಗ?
1: ಈಗ ಅವರು ಸುರೇಶ್ನು ಬರ್ತಾನಲ್ಲ, ಬಂದ್ಮೇಲೆ ಕೇಳೋನು. ಕೇಳಿ ಮಲೆನಾಡು ಕಡೆ ಹೋದ್ರೆ ಈಗ ಸ್ವಲ್ಪ ಆ ಕಡೆ ಎಲ್ಲ ಮಳೆ ಅದಾಗತ್ತೈತಿ, ಹಿಂಗಾಗಿ ಹಚ್ಚ ಹಸಿರು ಚಂದ ಇದಿರ್ತೈತಿ. ಆ ಕಡೆ ಹೋಗುನು. ಈಗಿನ ಮಹಾರಾಷ್ಟ್ರಕ್ಕೂ ಅಷ್ಟು ಮಳೆ ಇಲ್ಲ, ಮತ್ತೆ ದರ ವರ್ಷ ಆಗುವಷ್ಟು ಮಳೆ ಇಲ್ಲ,
2: ಕಡಿಮೆ ಆಗೈತಿ ಸರ್.
1: ಅದಕ್ಕೆ ಮತ್ತೆ ಒಟ್ಟಾರೆ ನನಗೆ ತಿಳಿದ ಮಟ್ಟಿಗೆ ಮೊನ್ನೆ ಏನೋ ಪೇಪರ್ದಾಗ ಬಂದಂಗಿತ್ತು, ಈ ವರ್ಷದ್ದು ಮುಂಗಾರು ನಮ್ದು ಹೆಂಗಪ್ಪ ಅಂದ್ರೆ 109% ಆಗ್ಬೇಕು. ಅದ್ರಾಗ ಈಗ ಏನಾಗೈತಪ್ಪ ಅಂದ್ರೆ 40% ಮಳೆ ಕಡಿಮೆ ಐತೆ ಅಂತ ಹೇಳ್ಯಾರ ಈ ವರ್ಷ.
2: ಇದು ನೀಲೋ ಚಂಡಮಾರುತ, ಎಲ್ಲಿ ನೀಲೋ ಚಂಡಮಾರುತ ಅದ್ರದ್ದೇನ ಸಮಸ್ಯೆ ಅಂತ ಹೇಳ್ತಾರಪ್ಪ. ಮತ್ತಿದು
1: ಏನ ಗೊತ್ತಿಲ್ಲ, ಪೇಪರ್ದಾಗ ಮಾತ್ರ ಮೊನ್ನೆ ಬಂದಿತ್ತು, ಅದಕ್ಕೆ ಅದನ್ನ ಓದಿನಿ. ಮತ್ತೆ ಮಳೆ ಕಡೆ ಒಟ್ಟಾರೆ ಕಡಿಮೆ ಐತಿ ಇವ ಮುಂಗಾರಿದು.
2: ಅಲ್ಲ ಮಳೆ ಕಡಿಮೆ ಇದ್ರೆ ಮತ್ತೆ ಎಲ್ಲ ಹಳ್ಳ ಕೊಳ್ಳ ನದಿ ತುಂಬಿರ್ತಾವಂತ ಹೆಂಗ?
1: ಆ ಕಡೆ ಸ್ವಲ್ಪ ಮಲೆನಾಡು ಕಡೆ ಗಿಡಗಳು ಜಾಸ್ತಿ, ಪಶ್ಚಿಮ ಘಟ್ಟ ಪ್ರದೇಶ ಇರೋದ್ರಿಂದ.
2: ಮತ್ತೆ ನಮ್ ಕಡೆ ಆಗಿಲ್ಲ ಅಂದ್ರೆ ಮತ್ತೆ ಆ ಕಡೆ ಆಗಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ.
1: ನಮ್ ಕಡೆ ಆಗಿರೋದಿಲ್ಲ, ಬಟ್ ಈಗ ವಾಟ್ಸಪ್ ಫೇಸ್ಬುಕ್ ನೋಡ್ತೀವಲ್ಲ.
2: ಹೌದ್ ಹೌದ್ ಹೌದ್, ಅಂದಂಗ ಬಂದ ಬಿಟ್ ನೋಡಿ ಸುರೇಶ್.
1: ಚಲೋ ಆಯ್ತು,
3: ಇಬ್ರು ಕೂಡಿ ಬಿಟ್ಟಿರಲ್ಲ ಅವ್ರ ಫೋನ್ ಹಚ್ಚಿ ಬರೋದ್ರಾಗಣ. ಮತ್ತೆ ಇಲ್ಲೇ ಕೂತಿರ್ಲ ಮಹೇಶ ಸಂತೋಷ?
2: ಅಲ್ಲ ಅವ ಬಂದ ಮ್ಯಾಗ ನಾ ಫೋನ್ ಮಾಡೀನಿ.
3: ಹೌದಾ?
2: ಹೌದು. ಅಲ್ಲ ಕೇಳಲ್ಲಿ ಮಹೇಶ್ ಏನ್ ಹೇಳ್ತಾನೆ ಕೇಳಲ್ಲಿ.
3: ಏನಾದ್ಪ ಮಹೇಶ್ ಫೋನ್ ಹಚ್ಚಿದ್ದ ಸಂತೋಷ, ಮತ್ ನೀನ ಕರೆಕ್ಟ್ ಆಗಿ ಹೇಳ, ಮತ್ತೆ ಅವ್ನ ಏನ ಹೇಳಕತ್ತಾನ?
1: ಈಗ ನೋಡು, ಸಂತೋಷ ಫೋನ್ ಹಚ್ಚಾನ ಅಂದ್ರ ಸಂತೋಷದ ಸುದ್ದಿನ ಇರ್ತದ.
3: ಮತ್ ನೋಡ್, ಮತ್ತೆ ಎಷ್ಟೋ ಸಲ ಸಂತೋಷ ಸುದ್ದಿ ಮತ್ತೆ ಬೇರೆ ಬೇರೆ ಆಗಿರ್ತಾವ.
2: 4 ವರ್ಷ
3: ಆಗ್ಯಾವಿಲ್ಲ
2: ಆಗ್ಯಾವಲ್ಲ
3: ಮತ್ತೆ ಇದು ಕ್ಯಾನ್ಸಲ್ ಆಗ ಕಾಂತದ.
2: ಏನ್ ಹೇಳಂಗಂದ್ರೆ ಗೊತ್ತಾತಲ್ಲ ನಿನಗೆ?
1: ಇಟ್ರ ಮೇಲೆ ತಿಳ್ಕೊಂಡಿಲ್ಲ ಏನಿಲ್ಲ, ಬಿಚ್ಚ ಹೇಳ್ತೀನಿ ನೋಡು. ಈಗ ಎಲ್ಲಾರು ಕೂಡಿ ಸ್ವಲ್ಪ ಮಳೆ ಇದಾಗತ್ತೈತಿ. ಚಾಲೂ ಆಗೈತಿ ಆ ಕಡೆ, ಮಲೆನಾಡ್ ಕಡೆ ಬಾಳ ಅದ. ಅದಕ್ಕ ಟೂರ್ ಹೋಗೋಣ ಒಂದ್ ಸ್ವಲ್ಪ ಅಲ್ಲೇ ಕಡೆ ಎಲ್ಲ. ಈ ಸಲ ಪಕ್ಕ ಆಯ್ತು, ಹೋಗೇ ಬಿಡೋಣ.
2: ಈಗ ನೋಡು, ನಾವು 3 ಮಂದಿ ಡಿಸ್ಕಸ್ ಮಾಡಿವ ಆಲ್ಮೋಸ್ಟ್ ಅಲ್ಲಿ ವಾಟ್ಸಪ್ ಗ್ರೂಪ್ ಅದ ನಮ್ಮ. ಇವತ್ ಸಂಜೆನಾಗ ಏನ್ ಮಾಡುಮು, ಎಲ್ಲರಿಗೆ ಮೆಸೇಜ್ ಹಾಕುಮು, ಫೋನ್ ಹಚ್ಚುಮು, ಎಲ್ಲ ಡಿಸ್ಕಷನ್ ಆಗ್ತದ, ಪ್ಲೇಸ್ ಯಾವ್ದಂತ ಕೇಳುಮು, ಹೇಳ್ತಾರ. ಹೇಳಿದ ಮತ್ತೆ ಒಟ್ಟರು ಕೂಡ ಒಂದ್ಸರಿ ಡಿಸೈಡ್ ಮಾಡಿ

0: ಇಕ್ಕಟ್ಟು. ಮತ್ತೆ ನಾ ಅಲ್ಲಿ ಅಂದಿದ್ದೆ, ನಾ ಇಲ್ಲಿ ಅಂದ್ಯ, ನಾ ಹಿಂಗ್ ಹೇಳಿದ್ದೆ, ನಾ ಹಿಂಗ್ ಹೇಳಿದ್ದೆ, ಹಿಂಗಾಗಿ ಆಗಿ ಅಡ್ರೆಸ್ ಕ್ಯಾನ್ಸಲ್ ಆಗೈತಿ.
1: ಆಗ್ಲಿ, ಆದ್ರೆ ಈ ಸಲ ಏನ್ ಮಾಡೋಣ ಗೊತ್ತಾನ, ಈಗ ನಾ ಏನ್ ಮಾಡೀನಿ, ಅಷ್ಟು ಪ್ಲಾನ್ ಹಾಕೊಂಡ್ಬಂದಿನಿ ಇಲ್ಲಿ ಯಾವ ಡೇಟಿಗೆ ಬಿಡೋದು, ಮತ್ತೆ ಅಲ್ಲಿ ಮುಂದಿನ ಪ್ಲೇಸ್ ಎಲ್ಲಿ ಹಾಲ್ಟ್ ಮಾಡೋದು, ಆಮೇಲೆ ನೆಕ್ಸ್ಟ್ ಅಲ್ಲಿ ಎಷ್ಟೊತ್ತಿಗೆ, ಬೆಳಗ್ಗೆ 4 ಗಂಟೆ ಅಂದ್ರೆ ಎಲ್ಲರೂ ರೆಡಿ ಆಗ್ಬೇಕು. ಇಲ್ಲಿ ಸಮಯ ಪಾಲನೆನು ಬಹಳ ಮುಖ್ಯ ಅದ, ಅಂದ್ರ ಕಡಿಮೆ ದಿವಸದೊಳಗ ಜಾಸ್ತಿ ಪ್ಲೇಸ್ ಗಳನ್ನ ನಾವು ನೋಡಬಹುದು. ಅದಕ್ಕೆ ಸಮಯ ಪಾಲನೆ ಈ ಸಲ ಅದಕ್ಕೆ ಕರೆದು ಎಲ್ಲರೂ ಗಾಡಿ ಹತ್ತಕ್ಕಿಂತ ಮೊದಲ ಒಂದು ಮೀಟಿಂಗ್ ದಾಗ ಎಲ್ಲ ಹೇಳ್ಬಿಡ್ತೀನಿ, ಅದಕ್ಕೆ ಎಲ್ಲ ಬರ್ದಿಟ್ಟಿನ ಒಂದು ಡೈರಿ ಒಳಗ.
0: ಅಲ್ಲ ಸುರೇಶ್ಗ, ಈ ಸೆಲ್ಫಿ ಮತ್ತ ರೀಲ್ಸ್ ಮಾಡೋದು, ವಿಡಿಯೋ ಮಾಡೋದು, ಇವೆಲ್ಲ ಬಾಳ ಹುಚ್ಚಂಗ.
1: ಅದಕ್ಕ ಕರ್ದಿನಪ್ಪ ಇಲ್ಲಿ, ಅದಕ್ಕ ಅವನಿಗೆ ಕರ್ದಿನಿ.
0: ಮತ್ತ ಸಂದೀಪ್ ಹೇಳು, ಸಂದೀಪ್ನು ಹಂಗೆ ಅದನವ ಹೇಳಿ ಕೇಳ್ದವ.
1: ಇಬ್ರು ದೋಸ್ತರು ಮತ್ತ ಅವ್ರು
0: ಜುಗಲ್ ಬಂದಿವ್, ಇಬ್ರು
1: ಜುಗಲ್ ಬಂದಿ ಪಕ್ಕ.
2: ಇಬ್ರಿಗೆ ಒಂದ ಸೀಟ್ ಬಿಟ್ಬಿಟ್ರಪ್ಪ. ಮತ್ತ
0: ಅಲ್ಲ ಸೀಟ್ ಬಿಡ್ತೇವಿ,
1: ಸೀಟ್ ಬಿಡ್ತೇವಿ,
0: ಅಲ್ಲಿ ಹುಷಾರಿರ ಅಂತ ನಾವ. ಮತ್ತ ಯಾಕಂದ್ರ ಅಲ್ಲ ನಮ್ ಇಬ್ರು ನಮ್ ಮಿಷನ್ ರೆಡಿ ಫ್ಯಾಮಿಲಿ ನಿಮ್ನೆಲ್ಲ ಏ ಮಾದಲ ಮಹೇಶ್ ಅದನ ಮತ್ತ ಸಂತೋಷ್ ಅದನ ಬಾರಿ ಚಂದ ಹೋಗಿ ಬರ್ತಾರ ಅಂತ ಅನ್ಕೊಂಡಿರ್ತಾರ. ಬಟ್ ನೀವ್ ಹಿಂಗ್ ಮಾಡಿದ್ರಂದ್ರ ನಮ್ಮ ಜವಾಬ್ದಾರಿ ಇರ್ತದ ಅದು.
2: ಇಲ್ಲ ನಮ್ಮ ಮೊಬೈಲ್ ನೀವು ಕೈ ಕೊಟ್ಬಿಡ್ತೀವಿ, ನೀನ ಫೋಟೋ.
1: ಇಲ್ಲ ಇಲ್ಲ, ಈ ಸಲ ಏನ್ ಮಾಡಿನ ಗೊತ್ತಾನ, ಸುರೇಶ ಸಂತೋಷ ಕೇಳ್ರಿ, ಈ ಸಲ ಒಬ್ಬ ಫೋಟೋಗ್ರಾಫರ್ಗೆ ಹೇಳಿನಿ, ಅದು ಯಾರು ಎಲ್ಲಾರು ಗಾಡಿ ಇಳಿದ್ ಹೋಗಾಗ ನಿಮ್ ನಿಮ್ ಬ್ಯಾಗ್ನಾಗ ಮೊಬೈಲ್ ಇಟ್ಟು ಹೋಗೋದು, ಆ ಫೋಟೋಗ್ರಾಫರ್ನ ಎಲ್ಲರೂ ತೆಗಿತಾರೆ.
0: ಇದು ಒಳ್ಳೆ ಕೆಲಸ ನೋಡು. ಯಾಕಂತ ಕೇಳು, ಈಗ ಒಂದು ಟೀಮ್ ಐತೆ ಅಂದ್ರೆ ಒಬ್ರು ಫೋಟೋ ತೆಗಂತ ಹೋದಾಗ ಆ ಫೋಟೋದಾಗ ಅವ್ರು ಬರುದಿಲ್ಲ,
1: ಬರುದಿಲ್ಲ,
0: ಸೆಲ್ಫಿ ಆಗ ಬರ್ಬೇಕು ಬಂದ್ರ
1: ಆ ಸೆಲ್ಫಿ ತೆಗಕ್ ಹೋಗಿ ಎಷ್ಟು ಅನಾಹುತಗಳು ಆಗ್ತಾವ. ಅದಕ್ಕೆ ಅವು ಬ್ಯಾಡ ಅಂತ ಹೇಳಿ ಅದಕ್ಕೆ ಈ ಸಲ ಒಬ್ಬ ಫೋಟೋಗ್ರಾಫರ್ ಹೇಳಿ.
0: ಮಹೇಶ್ ಎಷ್ಟು ಪ್ರೀ ಪ್ಲಾನ್ ಹಾಕ್ಯ ನೋಡು, ಬರೀ ಇವತ್ತು ಫಸ್ಟ್ ಡಿಸ್ಕಷನ್ ಮಾಡಾಕತ್ತಿ ನಾವು, ಆಲ್ರೆಡಿ ಇಷ್ಟೆಲ್ಲ ಪ್ಲಾನ್ ಹಾಕೊಂಡ್ ನಾನು.
2: ಅದಕ್ಕೆ ಪ್ಲಾನ್ ಇದ್ರೆ ನಾವು
0: ಯಾಕೆ ಹೇಳು, 4 ವರ್ಷದ ತಾಪ ಆಗ್ಯದ, ಬಾಳ
2: ಒಮ್ಮೆ ಇಲ್ಲೇ ಇರ್ಬೇಕಲ್ಲ. ಮತ್ತೆ
0: ಹೌದು, ಮತ್ತ
1: ಇವಂದ ಏನದ ಫೋಟೋಗ್ರಾಫರ್ ಏನದ ರೊಕ್ಕ ನಾನೇ ಕೊಡ್ತೀನಿ, ನೀವ್ ಯಾರು ಬೇಡ. ತಗ್ಸೋರ್
0: ಗಾಡಿಯ ಒಂದು ನಂಬರ್ ಫೋನ್ ಮಾಡಿ ಹೇಳ್ಬಿಡ, ಹಂಗಂದ್ರ
1: ಹೇಳ್ತೀನಿ ಅವ್ನ್ ಗಾಡಿ.
0: ಒಂದ್ ಹೇಳಿರು ಹಿಂಗ ಪ್ಲಾನ್ ಹಾಕಿವಿ, ಹೋಗು ಪ್ಲಾನ್ 99% ಇದೆ ಅಂತ ಹೇಳ್ಬಿಡು.
1: ಆಯ್ತು, ಚೂಡ ತಗೊಳಕ್ತಿರತ್ತ. ಇನ್ನೊಂದ್ ಒಂದ್ ಕೆಲಸ ಮಾಡೋಣ, ಏನಪ್ಪ ಅಂತಂದ್ರ ಎಲ್ಲಾರು ಒಂದೊಂದು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಡೋಣ.
0: ಇದು ಬಹಳ ಚೂಡ ಕೆಲಸ ನೋಡಿದೆ.
1: ಈಗ ಎಲ್ಲರೀಗ ನೀನು ಶೇಂಗಾದ ಹೋಗಿ ತಂದಿ, ನಾನು ಶೇಂಗಾದ ಹೋಳಿಗೆ ತಂದೆ, ಅವು ಅದಕ್ಕೆ ಎಲ್ಲರೂ ಒಂದೊಂದು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಒಬ್ರು ಶೇಂಗಾದ ಹೋಳಿಗೆ.
0: ನೀನು ಗ್ರೂಪ್ನಾಗ ನಾ ಇದನ್ನ ತರ್ತೀನಿ ಅಂತ ನೀ ಹಾಕು, ಇದನ್ನ ತರ್ತೀನಿ ಅಂತ ನಾ ಹಾಕ್ತೀನಿ, ಅವ ಏನಂತ ಅಂದ್ ಹಾಕ್ಬಿಡ್ತಾನ. ಅಲ್ಲಿ ವೇಟೇಜ್ ಯಾರು ಬರತ್ ನೋಡ್ಕೊಂಡು ಇಲ್ಲ ಇದನ್ನ ನೀ ಇದನ್ನಂತ ಮಾತು ಇದು ಮಾಡಮಂತಲ್ಲ.
1: ಆಯ್ತಾಯ್ತು, ಮಾಡೋಣ ಇಷ್ಟ.
0: ಆಯ್ತಾಯ್ತು, ಹಂಗಂದ್ರ ಈಗ ಏನ ಚಾ ಕೂಡ ಹೋಮ ಅಂಗಡಿಗೆ ಏನ ಇಲ್ಲೇ ಐತಲ್ಲ,
1: ಇಲ್ಲೇ ಐತಲ್ಲ, ಇಲ್ಲೇ
2: ಬಾಜು
0: ಬಸಣ ಒಂದ್ 4 ಚಾ.
1: ಏ ಚಾ ಬೇಡ, ಕೆ ಟಿ ಮಾಡಿಸ್ಬಿಡು.
0: ಕೆಟಿಯಾ?
1: ಹಾ, ಬ್ಯಾಟ್ರಿ ಚಾರ್ಜ್ ಆಗೈತೆ. ಹಂಗಿದ್ರು ಈಗ ಎಲ್ಲರೂ ತಯಾರಾಗಿ ಹೋಗುನ.
0: ಬಸನ ಚಾ ಕ್ಯಾನ್ಸಲ್, 3 ಕೆ ಟಿ ಮಾಡಿಬಿಡು.
3: ನಡಿ. ಇದುವರೆಗೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಭಾಗವಹಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸದಾಶಿವ ಚಲವಾದಿ,
1: ಮಹಾಂತೇಶ್ ಕೋತೇನ್.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇನ್ನೀಗ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಮೊದಲಿಗೆ ಭಕ್ತಿಗೀತೆಯನ್ನು

ಅಲ್ಕಾಯ್ ಅಗ್ನಿಕ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈಗ ಸಿರ್ಫ್ ತುಮ್ ಚಿತ್ರದ ಒಂದು ಹಿಂದಿ ಗೀತೆಯನ್ನು ಪ್ರಸಾರವಾಗುತ್ತಿದೆ ಕೇಳಿ. ಗೀತೆಯನ್ನು ಬರೆದಿದ್ದಾರೆ ಸಮೀರ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬಂದದ್ದು ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಕೇಳುವರೆ ಇಂದು ಮಧ್ಯಾಹ್ನ 12:05 ಕಾರ್ಯಕ್ರಮ ವನಿತಾ ವಿಹಾರ. ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಹಾಗೆಯೇ 12:30 ಆರೋಗ್ಯ ಸಂಚಿಕೆಯಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೋಡ್ ಅವರೊಂದಿಗೆ ಸಂದರ್ಶನ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹೆರ್ಟ್ಸ್ಗಳು. ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 9:30. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಚಿತ್ರಗೀತೆಯಲ್ಲಿ ಮೊದಲಿಗೆ ಆಲಿಸಿ ಕವಿರಾಜ್ ಅವರ ಗೀತೆ ರಚನೆ, ಸಂಗೀತ ನೀಡಿದವರು ವಿ ಶ್ರೀಧರ್. ಸಂತು ವಿನಿಕಿ ಅವರ ಧ್ವನಿಯಲ್ಲಿ ಕೇಳಿ ಕೃಷ್ಣ ಮ್ಯಾರೇಜ್ ಲವ್ ಸ್ಟೋರಿ, ಈ ಚಿತ್ರದ ಒಂದು ಗೀತೆ.

ಅರ್ಮಾನ್ ಮಲಿಕ್, ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ದ ವಿಲನ್ ಚಿತ್ರದ ಈ ಗೀತೆಯನ್ನು ಈಗ ಪ್ರೇಮ್ ಅವರು ಬರೆದಿದ್ದಾರೆ. ಸಂಗೀತಕ್ಕೆ ವಾಲಿದ್ದಾರೆ ಅರ್ಜುನ್ ಜನ್ಯ.

ಕೇಳುವರೇ, ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಔಷಧಿಗಳ ಆಗರ ಬೆಟ್ಟದ ನೆಲ್ಲೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಣ್ಣು ವಿಭಾಗದಲ್ಲಿ ಸಹಾಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ.

0: ತುಂಬಾ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ಕಡೆಯದಾಗಿ ಕೇಳಿ ಎಫ್ ಎಂ ರೇಡಿಯೋ ಚಿತ್ರದ ಗೀತೆಯನ್ನು.

0: ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ 101.8 ಮೆಗಾಹರ್ಟ್ಸ್ಗಳು. ಈಗ ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಕೇಳ್ತೀರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: You'll want, just listen to this.

0: ಗಂಗಾನಗಂಗೆ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ಆತ್ಮ ಪ್ರಶಂಸೆಯ ಗೀತೆಗಳು, ಅದರ ಬಗ್ಗೆ ಒಂದಷ್ಟು ವಿಚಾರಗಳು ಮೂಡಿ ಬರ್ತಾ ಇವೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಸ್.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕಾಗನ ಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಆತ್ಮ ಪ್ರಶಂಸೆ ಆತ್ಮಹತ್ಯೆಗೆ ಸಮನಾದ ಮಹಾಪಾಪ ಅಂತ ಕೂಡ ಹೇಳ್ತಾರೆ. ಧರ್ಮರಾಯ ಎಂದೂ ಕೂಡ ಜೀವಮಾನದಲ್ಲಿ ಸುಳ್ಳನ್ನು ಹೇಳಲೇ ಇಲ್ಲ. ಅಶ್ವತ್ಥಾಮನ ತಂದೆ ತನ್ನ ಗುರು ದ್ರೋಣಾಚಾರ್ಯರ ಶಸ್ತ್ರತ್ಯಾಗಕ್ಕೆ ಅಂತ ಸುಳ್ಳು ಹೇಳಿದ ಹಾಗೆ ಹೇಳಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ. ಯಾಕೆಂತಂದರೆ ಒಂದು ಹಂತದಲ್ಲಿ ಒಂದು ತೀವ್ರತೆಗೆ ಕುರುಕ್ಷೇತ್ರ ಯುದ್ಧ ಮುಟ್ಟಿರುತ್ತೆ. ಆಗ ದ್ರೋಣಾಚಾರ್ಯರ ಶಸ್ತ್ರತ್ಯಾಗ, ನನ್ನ ಮಗ ಎದುರುಗಡೆಗೆ ಬಂದ, ನನ್ನ ಮಗ ಸತ್ತ ಅಂತ ಗೊತ್ತಾದರೆ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿರ್ತಾರೆ. ಇದೊಂದೇ ಮಾರ್ಗೋಪಾಯ ಉಳಿದಿರುತ್ತೆ ಕೃಷ್ಣನ ಹತ್ರ. ದ್ರೋಣನ ಮಗ ಅಶ್ವತ್ಥಾಮ ದ್ರೋಣಾಚಾರ್ಯರಿಗೆ ಎಲ್ಲಿಲ್ಲದ ಒಂದು ಪುತ್ರ ವ್ಯಾಮೋಹ. ಅವರ ಸೇನಾಧಿಪತ್ಯದಲ್ಲಿ ಕುರುಕ್ಷೇತ್ರ ಯುದ್ಧ ಅತಿ ಭೀಕರವಾಗಿರುತ್ತೆ. ಹೇಗಾದರೂ ಮಾಡಿ ದ್ರೋಣರ ಸೇನಾಧಿಪತ್ಯದಿಂದ ಕೆಳಗೆ ಇಳಿಸಲೇಬೇಕು ಅನ್ನುವಂತಹ, ಅಂದರೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅನ್ನುವಂತಹ ವಿಷಯ ಅಲ್ಲಿ ಮುಖ್ಯ ಆಗಿರುತ್ತೆ. ದ್ರೋಣಾಚಾರ್ಯರು ಸಹ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ, ನನ್ನ ಮಗ ಏನಾದರೂ ಯುದ್ಧದಲ್ಲಿ ಸತ್ತರೆ ನಾನು ಸೇನಾಧಿಪತ್ಯ ಬಿಟ್ಟು ಸೇನಾಧಿಪತ್ಯ ಬಿಡ್ತೀನಿ, ಅಥವಾ ಹೆಣ್ಣು ನನ್ನ ಎದುರಿಗೆ ಬಂದರೆ ನಾನು ಶಸ್ತ್ರತ್ಯಾಗ ಮಾಡ್ತೀನಿ ಅಂತ. ಇದರ ಅರಿವಿದ್ದ ಶ್ರೀಕೃಷ್ಣ ಈ ಪ್ರತಿಜ್ಞೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಯುದ್ಧವನ್ನು ಒಂದು ಹಂತಕ್ಕೆ, ಒಂದು ಹದಕ್ಕೆ ತರ್ತಾನೆ. ಏನದು ಕೇಳ್ತಾ ಇರಿ, ನಾನು ಮುಂದೆ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ, ಆನಂತರ ಅದರ ಬಗ್ಗೆ ಮಾತನಾಡೋಣ. ನಾರಿ ಮುನಿದರೆ ಮಾರಿ ಚಿತ್ರದಲ್ಲಿರ್ತಕ್ಕಂತಹ ಆತ್ಮ ಪ್ರಶಂಸೆಯ ಗೀತೆ ಇದು, ಹಾಸ್ಯ ಲೇಪಿತ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಲರೀಶ್ವರಿ ಹಾಡಿದ್ದಾರೆ. ಗೀತಪ್ರಿಯ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ರಾಗ ಜೋಡಣೆ ಮಾಡಿದ್ದಾರೆ.

0: ಹೌದಾ ಮಾಮಾ? ಆಮೇಲೆ
1: ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
2: ಅಶ್ವತ್ಥಾಮ ಸತ್ತ ಅನ್ನುವಂತಹ ವಿಚಾರ ದ್ರೋಣರ ಕಿವಿಗೆ ಬೀಳಬೇಕು, ಆದರೆ ಆ ಕ್ಷಣದಲ್ಲಿ ಅಶ್ವತ್ಥಾಮ ಸಾಯುವಂತಹ ಪರಿಸ್ಥಿತಿ ಇರಲಿಲ್ಲ. ಆದರೆ ಅಶ್ವತ್ಥಾಮ ಅಂತ ಅನ್ನೋ ಹೆಸರು ಇಟ್ಟಿರುವಂತಹ ಅವನ ಆನೆಯನ್ನು ಕೊಂದು ಧರ್ಮರಾಯನಿಗೆ ಹೇಳ್ತಾನೆ, ನೋಡು ನೀನು ದ್ರೋಣಾಚಾರ್ಯರಿಗೆ ಕೇಳು ಹಾಗೆ ಅಶ್ವತ್ಥಾಮೋ ಹತಃ ಅಂತ ಜೋರಾಗಿ ಹೇಳಬೇಕು. ಆಗ ಅವರು ತಮ್ಮ ಮಗನೇ ಸತ್ತ ಅಂತ ಅಂದ್ಕೊಂಡು ಶಸ್ತ್ರತ್ಯಾಗ ಮಾಡ್ತಾರೆ. ಇದು ತುಂಬ ಅನಿವಾರ್ಯ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಕೃಷ್ಣ ಹೇಳ್ತಾನೆ. ಹೇಳಿ ಕೇಳಿ ಯುಧಿಷ್ಠಿರ ಸತ್ಯ ಧರ್ಮಗಳ ಮೂರ್ತಿವೆತ್ತ ಪಾಂಡವಾಗ್ರಜ ಅಂತ ಅವನನ್ನು ಹೇಳ್ತಾರೆ. ಹೆಸರು ಕೂಡ ಧರ್ಮರಾಯ. ಅವನು ಒಪ್ತಾನಿಯೇ, ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ ಸುಳ್ಳು ಹೇಳೋದಕ್ಕೆ ಅಂತ ಹೇಳ್ಬಿಡ್ತಾನೆ. ಅಲ್ಲೋ ಮಾರಾಯ, ನೀನೇನು ಸುಳ್ಳು ಹೇಳೋದಿಲ್ಲ, ಅಶ್ವತ್ಥಾಮೋ ಹತಃ ಅಂದರೆ ಆನೆ ಸಾಯಿತು ಅಂತ ಹೇಳು ಅಷ್ಟೇ ಅಂತಾನೆ. ಆದರೆ ಬಿಲ್ಕುಲ್ ಒಪ್ಪೋದಿಲ್ಲ. ಅದು ಪದಗಳಲ್ಲಿ ಸತ್ತ ಅಂತ ಸತ್ಯ ಇರಬಹುದು, ಆದರೆ ಅರ್ಥದಲ್ಲಿ ಆದರೆ ಗುರು ದ್ರೋಣಾಚಾರ್ಯರಿಗೆ ಅಪಾರ್ಥ ಮಾಡ್ಕೊಂಡು ಬಿಡ್ತಾರೆ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂದ್ಬಿಡ್ತಾನೆ. ಕೃಷ್ಣ ಪೇಜಕ್ಕೆ ಸಿಕ್ಕಾಕ್ಕೊಳ್ತಾನೆ. ಇವನು ಧರ್ಮ ಧರ್ಮ ಅಂತ ಹೊಡೆದಾಡ್ತಾ ಇದ್ದಾನೆ, ಆದರೆ ಈಗಾಗಲೇ ಅಧರ್ಮದ ಯುದ್ಧ ಆರಂಭ ಆಗಿ ಹೋಗಿದೆ. ನಾನೇನು ಅಧರ್ಮ ಮಾಡು ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಾರ್ಕಿಕವಾಗಿ ವಿಚಾರವನ್ನು ಮಾಡು ಅಂತ ಹೇಳ್ತಾ ಇದ್ರೆ ಕೇಳ್ತಾ ಇಲ್ವಲ್ಲ ಇವನು ಅಂತ ಪೇಜಿಗೆ ಸಿಕ್ಕಾಕ್ಕೊಳ್ತಾನೆ. ನಡೆಯುತ್ತೆ ಈ ಕಥೆ, ಮುಂದುವರಿಯುತ್ತೆ ಕೇಳೋಣ. ದೊಂಬರ ಕೃಷ್ಣ ಚಿತ್ರದ ಈ ಗೀತೆಯ ನಂತರ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬಂದಿದೆ ರುದ್ರಮೂರ್ತಿ ಶಾಸ್ತ್ರಿಯವರ ಗೀತೆಗೆ ರಾಮ್ಲಾಲ್ ಸೆಹರಾ ಸಂಗೀತವನ್ನು ನೀಡಿದ್ದಾರೆ.

ಧರ್ಮನಾಯನ್ ಬಗ್ಗೆ ಹೇಳ್ತಾ ಇದ್ದೆ. ಯುದ್ಧದ ನಿಯಮಗಳನ್ನು ಕೌರವರು ಆಗ ಇದಾಗಲೇ ಮುರಿದು ಬಿಟ್ಟಿರ್ತಾರೆ. ನಾನೇನು ಧರ್ಮ ಮಾರ್ಗದಲ್ಲಿ ಯೋಚನೆ ಮಾಡಿದ್ರೆ ಈ ಆಸಾಮಿ ಕೇಳೋದೇ ಇಲ್ವಲ್ಲೇ, ಬೇರೆ ಯಾರ ಬಾಯಿಂದ ಹೇಳಿಸಿದ್ರು ದ್ರೋಣರು ಇದನ್ನು ಒಪ್ಕೊಳ್ಳೋದಿಲ್ಲ. ಅವರಿಗೆ ವಿಶ್ವಾಸ ಇರೋದು ಧರ್ಮರಾಯನ ಮೇಲೆ ಮಾತ್ರ ಅಂತ ತಲೆ ಕೆಡಿಸ್ಕೊಂಡು ಒಂದು ಉಪಾಯ ಮಾಡ್ತಾನೆ ಕೊನೆಗೆ ಕೃಷ್ಣ. ಆಯ್ತಪ್ಪ ಧರ್ಮರಾಯ, ನೀನು ನಿನ್ನ ದಾರಿಯಲ್ಲೇ ಹೋಗು, ಅಶ್ವತ್ಥಾಮೋ ಹತಃ ಕುಂಜರಹ ಅಂತಲೇ ಹೇಳು. ಅಶ್ವತ್ಥಾಮ ಅನ್ನುವಂತಹ ಆನೆ, ಕುಂಜರ ಅಂದರೆ ಆನೆ, ಸಾಯಿತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಮುಂದೆ ನಾನೇ ನೋಡ್ಕೋತೀನಿ ಅಂದ್ಕೊಳ್ತಾನೆ. ಅಶ್ವತ್ಥಾಮೋ ಹತಃ ಕುಂಜರಹ ಅಂತಂದರೆ ಆನೆ ಕೊಲ್ಲಲ್ಪಟ್ಟಿತು ಅಂತ. ಅದಕ್ಕೆ ಧರ್ಮರಾಯ ಅಂತೂ ಒಪ್ಕೊಳ್ತಾನೆ. ಕೃಷ್ಣ ಏನು ಚಾತುರ್ಯ ಒಂದು ಉಪಯೋಗಿಸ್ತಾನೆ ಗೊತ್ತಾ, ಹಾವು ಸಾಯಬೇಕು ಕೋಲು ಮುರಿಬಾರ್ದು. ಭೀಮ ಅರ್ಜುನರನ್ನ ಕರೀತಾನೆ, ಅವ್ರಿಗೆ ಕಿವಿ ಮಾತು ಹೇಳ್ತಾನೆ, ನೋಡು ನಿಮ್ಮಣ್ಣ ಅಶ್ವತ್ಥಾಮೋ ಹತಃ ಕುಂಜರಹ ಅಂತಾನೆ ಅವನು ಹೇಳೋದು. ಅವನು ಹಂಗೆ ಹೇಳ್ತಾನೆ, ಅವನು ಅಶ್ವತ್ಥಾಮೋ ಹತಃ ಅಂತ ಹೇಳಿ ಕುಂಜರ ಅಂದರೆ ಆನೆ ಅನ್ನುವಂತಹ ಪದ ಹೇಳೋ ಹೊತ್ತಿಗೆ ಆ ಕುಂಜರ ಅನ್ನುವಂತಹ ಪದ ದ್ರೋಣಾಚಾರ್ಯರಿಗೆ ಕೇಳಿಸ್ಬಾರ್ದು. ಹಾಗಾಗಿ ನೀವಿಬ್ರು ಏನು ಮಾಡಬೇಕು, ಅವನು ಕುಂಜರ ಅಂತ ಹೇಳ್ತಾ ಇದ್ದಂಗೆ ಅದರ ಜೊತೆಗೆ ನೀವಿಬ್ರು ದೊಡ್ಡದಾಗಿ ಜೋರಾಗಿ ಶಂಖನಾದ ಮಾಡಬೇಕು, ಶಂಖ ಊದಬೇಕು, ನಗಾರಿ ಬಾರಿಸ್ಬೇಕು ಅಂತ. ಭೀಮ ಅರ್ಜುನರಿಬ್ಬರೂ ಕೂಡ ಕೃಷ್ಣ ಹೇಳಿದ ಹಾಗೆ ಮಾಡ್ತಾರೆ, ದ್ರೋಣರಿಗೆ ಕುಂಜರ ಅನ್ನುವಂತಹ ಪದ ಕೇಳಿಸೋದೇ ಇಲ್ಲ. ಇವನು ತನ್ನ ಪಾಡಿಗೆ ತಾನು ಅಶ್ವತ್ಥಾಮೋ ಹತಃ ಕುಂಜರಹ ಅಂತಾನೆ. ತಮ್ಮ ಮಗ ಅಶ್ವತ್ಥಾಮನೇ ಸತ್ತ ಅಂತ ತಿಳ್ಕೊಂಡು ಶಸ್ತ್ರತ್ಯಾಗ ಮಾಡಿಬಿಡ್ತಾರೆ. ಆಗ ತಕ್ಷಣ ದ್ರೋಣಾಚಾರ್ಯರ ಕೊನೆಯನ್ನು ಅರ್ಜುನ ಕೃಷ್ಣನ ಆದೇಶದ ಮೇರೆಗೆ ಮಾಡಿಬಿಡ್ತಾನೆ. ಆದರೆ ಈ ಸುಳ್ಳಿನ ಕೊರಗು ಧರ್ಮರಾಯನಿಗೆ ಕಾಡ್ತಾನೇ ಇರುತ್ತೆ. ಇದಕ್ಕೂ ಒಂದು ಪರಿಹಾರವನ್ನು ಕೃಷ್ಣ ಹೇಳ್ತಾನೆ ಏನು ಅನ್ನೋದು ಈ ಗೀತೆಯ ನಂತರ ಕೇಳೋಣ. ಮೀಸೆ ಚಿಗುರಿದಾಗ ಚಿತ್ರದ ಗೀತೆ ಇದು. ಕೃಪಾಕರ್ ಅವರು ರಚನೆ ಮಾಡಿ ಸಂಗೀತವನ್ನು ತಾವೇ ಸಂಯೋಜನೆ ಮಾಡಿ ತಾವೇ ಹಾಡಿರುವಂತಹ ಗೀತೆಯೇ.

0: ತನ್ನ ಸುಳ್ಳಿನಿಂದ ತನ್ನ ಗುರು ದ್ರೋಣಾಚಾರ್ಯರ ಹತ್ಯೆ ಆಯಿತು ಅನ್ನುವಂತಹ ಕೊರಗು ಧರ್ಮರಾಯನ್ಗೆ. ಇದು ಕಾಡ್ತಾನೇ ಇರುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಪಡೆದ ಮೇಲೂ ಸಹ ಕೊರಗ್ತಾನೆ ಇರ್ತಾನೆ. ಕೃಷ್ಣನ ಹತ್ರ ಬಂದು ಹೇಳ್ಕೊಳ್ತಾನೆ, ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ, ತುಂಬ ಸುಲಭ ಕಣಪ್ಪ, ನಿನ್ನ ಬಗ್ಗೆ ನೀನೇ ಹೊಗಳ್ಕೊ, ಅದೇ ಸಾಕು, ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ, ಅದೇ ಆತ್ಮಹತ್ಯೆಗೆ ಸಮಾನ ಅಂತ. ಇದರ ಅಂತರಾರ್ಥವನ್ನು ಅರಿತುಕೊಂಡಂತಹ ಧರ್ಮರಾಯ ಕೊನೆಗೆ ತಾನು ಹೀಗೆ ಮಾಡ್ತಾನೆ ಅಂತೆ, ನಾನೇ ಪಾಂಡವಾಗ್ರಜ, ನಾನು ಧರ್ಮನಿಷ್ಠ, ನಾನು ಸತ್ಯವಂತ, ನಾನು ಎಂದೂ ಕೂಡ ಸತ್ಯ ಮಾರ್ಗವನ್ನು ಬಿಟ್ಟು ಹೋಗಲಿಲ್ಲ, ಸತ್ಯಕ್ಕೆ ಧರ್ಮಕ್ಕೆ ನನ್ನದೆಲ್ಲವನ್ನು ಪಣವಾಗಿಟ್ಟು ಕಳೆದುಕೊಂಡವನು ನಾನು, ನನ್ನಷ್ಟು ಧರ್ಮವಂತ ಯಾರೂ ಇಲ್ಲ ಅಂತ ತುಂಬ ಸಂಕೋಚದಿಂದಲೇ ಹೇಳ್ಕೊಳ್ತಾನಂತೆ. ಹೇಳಿಕೊಂಡು ಅಂದರೆ ಆತ್ಮ ಪ್ರಶಂಸೆ ಅನ್ನುವಂಥದ್ದು ಏನು ಅನ್ನುವಂತಹ ಒಂದು ದೊಡ್ಡ ಪಾಠವನ್ನು ಅವನು ಕಲಿತುಕೊಳ್ತಾನೆ, ಕೃಷ್ಣ ಪಾಠ ಮಾಡ್ತಾನೆ. ಬನ್ನಿ ಕೇಳ್ಕೊಂಡು ಬರೋಣ ಬಬ್ರುವಾಹನ ಚಿತ್ರದ ಗೀತೆ ಇದು. ಬಬ್ರುವಾಹನದ ಹಾಗೆ ಅರ್ಜುನನ ಸಂವಾದ ಇರತಕ್ಕಂತಹ ಈ ಗೀತೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹುಣಸೂರು ಕೃಷ್ಣಮೂರ್ತಿಗಳ ಅದ್ಭುತವಾದ ಸಾಹಿತ್ಯ ಟಿ ಜಿ ಲಿಂಗಪ್ಪ ಅವರ ಒಂದು ಗೀತೆ ಅಂದರೆ ಸಂಗೀತ ಅದ್ಭುತವಾಗಿದೆ, ಕೇಳೋಣ ಬನ್ನಿ.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

0: ಆಯಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳೂ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತ

0: ನಿರ್ಧರಿಸುವುದು ರಣರಂಗ, ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಆತ್ಮ ಪ್ರಶಂಸೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಹಂ, ಅಹಂಭಾವ, ಅಹಂಕಾರ ಅಂತೆಲ್ಲ ನಾವು ಪದ ಪ್ರಯೋಗವನ್ನು ಮಾಡ್ತೀವಿ. ಅದರಲ್ಲಿ ಮತ್ತೊಂದು ಅಧ್ಯಾತ್ಮದಲ್ಲಿ ಅಹಂ ಅನ್ನುವಂಥದ್ದನ್ನು ವಿಶೇಷವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ದೇವರಿಗಿಂತ ದೊಡ್ಡವನು ಅನ್ನುವಂತಹ ಮಾತಲ್ಲ, ದೇವರು ನನ್ನೊಳಗೆ ಇದ್ದಾನೆ ಹಾಗಾಗಿ ನಾನೇ ದೇವರು, ನನ್ನೊಳಗೆ ಇದ್ದಾನೆ ಅವನನ್ನು ನಾನು ಕಂಡುಕೊಳ್ಬೇಕು ಅನ್ನುವಂತಹ ಒಂದು ಭಾವ. ಇಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅವನಿದ್ದಾನೆ ಅನ್ನುವಂಥದ್ದು ಇದು ಸತ್ಯದ ಸಂಗತಿ. ಬನ್ನಿ, ಹೊರಗಿನ ಜಗತ್ತನ್ನು ಗೆಲ್ಲೋದಕ್ಕೆ ಮೊದಲು ನಮ್ಮೊಳಗಿನ ನಮ್ಮನ್ನೇ ಅರಿತುಕೊಳ್ಳೋಣ. ಯಾಕೆ ಅಂತಂದರೆ ತನ್ನನ್ನು ತಾನು ಅರಿತುಕೊಂಡವನಿಗೆ ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದ ಹಾಗೆ. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನು ಬ್ರಹ್ಮನ ಅಭಿವ್ಯಕ್ತಿ, ನೀನು ಬ್ರಹ್ಮನ ಅಭಿವ್ಯಕ್ತಿ, ಈ ವಿಶ್ವವೇ ಒಂದು ಬ್ರಹ್ಮನ ದಿವ್ಯ ಸ್ಪಂದನ ಅನ್ನುವಂತಹದ್ದು ಒಂದು ಮಾತು. ಇದು ನಮ್ಮ ಆದಿಶಂಕರಾಚಾರ್ಯರ ಒಂದು ಪರಮ ಸತ್ಯದ ಒಂದು ಪರಮ ತತ್ವ ನಮಗಿಲ್ಲಿ ವೇದ್ಯವಾಗುತ್ತೆ. ಆದಿಶಂಕರಾಚಾರ್ಯರು ಇದನ್ನೇ ಹೇಳ್ತಾ ಹೋಗ್ತಾರೆ, ಅದ್ವೈತ ತತ್ವದ ಸಾರ ಇದ ಆಗಿರುತ್ತೆ. ಬನ್ನಿ ಕೇಳೋಣ, ಇದೇ ತತ್ವದ ಸಾರವನ್ನು ನಾವು ಈ ಆತ್ಮ ಪ್ರಶಂಸೆ ಮತ್ತು ಇದು ಎರಡರಲ್ಲೂ ಕೂಡ ಸಮ್ಮೇಳಿಸಿರುವಂತಹ ಗೀತೆ ಅಂತ ಹೇಳಬಹುದು. ಭಕ್ತ ಕುಂಬಾರ ಚಿತ್ರದಲ್ಲಿ ಇದ್ದಂತಹ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ಅದ್ಭುತವಾದ ಒಂದು ಸಂದೇಶದೊಂದಿಗೆ ಈ ಗೀತೆಯನ್ನು ಬರೆದಿದ್ದಾರೆ ಜಿ ಕೆ ವೆಂಕಟೇಶ್ ಅವರ. ಮಾಧುರ್ಯ ತುಂಬಿದ, ಮನಸ್ಸಿಗೆ ಹಿಡಿಸುವಂತಹ ಸಂಗೀತ ಕೂಡ ಇದೆ. ಅಷ್ಟೇ ಭಾವನಾತ್ಮಕವಾಗಿ ಪಿ ವಿ ಶ್ರೀನಿವಾಸ್ ಹಾಡಿದ್ದಾರೆ. ಇದು ನಿಮಗಾಗಿ ಮೂಡಿ ಬರ್ತಾ ಇದೆ.

ಒಟ್ಟಿನಲ್ಲಿ ಜೀವನದಲ್ಲಿ ಸೋಲು ಬಂದಾಗ ಕುಗ್ಗೋದು ಬೇಡ, ಗೆಲುವು ಬಂದಾಗ ಅಹಂಕಾರ ಪಡೋದು ಬೇಡ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಕ್ಷಣಿಕ. ನಮ್ಮೊಳಗಿನ ದೈವಿಕ ಬೆಳಕನ್ನು ಅರಿತ ಕ್ಷಣ ಭಯ ದೂರ ಆಗುತ್ತೆ, ದ್ವೇಷ ಮಾಯ ಆಗುತ್ತೆ, ಪ್ರೀತಿ ಮಾತ್ರ ಉಳಿಯುತ್ತೆ. ಅದು ಆತ್ಮ ಪ್ರಶಂಸೆ ಅನ್ನೋಂತಹ ಭಾವದಿಂದ ಆತ್ಮಾವಲೋಕನವಾಗಿ ನಮಗೆ ಮಾರ್ಪಾಡಾಗುತ್ತೆ. ದೇವರ ದುಡ್ಡು ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಮುಗಿತಾ ಇದೆ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಹುಣಸೂರು ಕೃಷ್ಣಮೂರ್ತಿಗಳ ಗೀತೆಗೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಜೂಲಿ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕಿಶೋರ್ ಕುಮಾರ್ ಹಾಡಿದ್ದಾರೆ. ಆನಂದ್ ಬಕ್ಷಿ ಅವರ ಗೀತೆಯನ್ನು ರಾಜೇಶ್ ರೋಷನ್ ಅವರ ಸಂಗೀತ ಇದರಲ್ಲಿದೆ.

ಶೋಲೆ ಚಿತ್ರದಿಂದ ಆಯ್ದ ಗೀತೆ ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಚುಪ್ಕೆ ಚುಪ್ಕೆ ಚಿತ್ರದ ಗೀತೆ ಇದು. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಆನಂದ್ ಬಕ್ಷಿಯವರ ಹಾಡಿಗೆ ಎಸ್ ಡಿ ಬರ್ಮನ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಧರ್ಮಾತ್ಮ ಚಿತ್ರದ ಗೀತೆ ಇದು. ಮುಖೇಶ್ ಹಾಗೂ ಕಂಚನ್ ಅವರ ಧ್ವನಿಗಳಲ್ಲಿ ಇಂಡಿವರವರ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ರಾಗ ಜೋಡಣೆ ಮಾಡಿದ್ದಾರೆ.

ಗಾಂಧಿ ಚಿತ್ರದ ಗೀತೆಯನ್ನು ಕೇಳಿದ್ರಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಇನ್ನು ಮುಂದೆ ಮೂಡಿ ಬರ್ತಾ ಇರುವಂತಹ ಗೀತೆ ಫಕೀರ ಚಿತ್ರದ್ದು, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ರವೀಂದ್ರ ಜೈನ್ ಅವರ ಸಾಹಿತ್ಯ ಸಂಗೀತ ಇದರಲ್ಲಿದೆ.

ಇದು ಇಂದಿನ ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಕಾರ್ಯಕ್ರಮ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಸವಿನೆನಪು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದೇ ರೂಪ ಎರಡು ಗುಣ ಚಿತ್ರದ ಕೆಲವು ಹಾಡುಗಳು. ಈ ಹಾಡುಗಳನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಲೀಲ್ ಚೌಧರಿ ಅವರ ಸಂಗೀತ ಈ ಎಲ್ಲ ಹಾಡುಗಳಿಗೆ ಇದೆ. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಹಾಗೂ ಎಸ್ ಜಾನಕಿ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇನ್ನು ಮುಂದೆ ಕೇಳೋಣ ಶುಭಮಂಗಳ ಚಿತ್ರದ ಒಂದೆರಡು ಗೀತೆಗಳನ್ನು. ಪಿ ವಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಹಾಡಿದ್ದಾರೆ. ಕಣಗಾಲ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಹಾಡಿರುವಂತಹ ಕಲಾವಿದರು ಪಿ ವಿ ಶ್ರೀನಿವಾಸ್, ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ತ್ರಿಮೂರ್ತಿ ಚಿತ್ರದಿಂದ ಇದಾಗಿದೆಯನ್ನ ಕೇಳಿದ್ರಿ. ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. March 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957,09,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ 65% ರಸ್ತೆ

ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585.72 ಕೋಟಿ ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243.44 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್.

0: ಹಿಂದಿನ ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಮ್, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ. ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತೀ ದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ.
0: ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
2: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ, ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
0: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ? ಕೇಳು.

0: ರೇ ಬನ್ನಿ.
1: ಹಾಯ್ ಫ್ರೆಂಡ್ಸ್, ಎಲ್ರೂ ಬಂದ್ರಲ್ಲ. ಓ ಸೋನಕ್ಕ ಏನು ಇನ್ನು ಬರ್ಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
2: ಹಾ ಹೌದು ಹೌದು, ಹೇಳಿದ್ದೇನೆ, ಬರಬಹುದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ.
3: ಓ ಎಲ್ರು ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ.
4: ಅಯ್ಯೋ ಸಾರಿ ಬೇಡಪ್ಪ, ನಾವು ನೀವು ಹಾಗೇನೆ ಅಲ್ವಾ, ಮನೆಯ ಕೆಲಸ ಮುಗೀತು ಅಂತ ಉಂಟಾ?
5: ಈ ಕೆಲಸದ ಮಧ್ಯ ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
1: ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು, ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
6: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವು ಹೊರಡೋಣ.
0: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
7: ವಿದ್ಯಕ್ಕ ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
1: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವ್ರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
8: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರೂ ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ.
9: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ, ದೇವರಿಗೆ ಗೊತ್ತು.
1: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
2: ಅಲ್ಲ, ಆ ರಸ್ತೆಯಲ್ಲಿ ಆದ ಅಪಘಾತ ನೋಡಿ, ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
3: ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
4: ನೋಡಿದ್ರ, ಮೊಬೈಲ್ ಇಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೆ.
5: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು ನಾಟಕ ನೋಡಿ. ನಾನಂತೂ ಭಾವುಕಳಾದೆ.
1: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
6: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ.
7: ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು, ನೋವು ಸೋವುಲು ಗೆಲುವು ಎಲ್ಲ ಒಂದೇ ಆಗಿ ಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
8: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
9: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ, ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
1: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
2: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
3: ಹೌದಾ, ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
2: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
3: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
4: ಹೌದು, ಏನು ಹೇಳಿದ್ರು ಟೀಚರ್?
2: ಅಯ್ಯೋ, ಮಾಡೋದಿಲ್ಲ, ಕೇಳುದಿಲ್ಲ, ಹೇಳುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದ್ಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
1: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
2: ನನ್ನ ಮಗನ ಕತೆ ಬಿಡಿ, ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು.
6: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
2: ಅವರ ಕತೆ ಬೇರೆನೆ, ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
3: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
8: ಆದ್ರೆ ಬದುಕ್ಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
9: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆ ಹಣ್ಣು

0: ಭೂಮಿಯ ಅಡಿ ಬೆಳೆಯೋದಾ ಅಥವಾ ಮೇಲೆ ಬೆಳೆಯೋದಾ ಅಂತ.
1: ಅಯ್ಯೋ ಭಗವಂತ, ಇಂತ ಮಕ್ಕಳು ಮುಂದೆ ಏನಾಗ್ತಾರೋ.
2: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
3: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ ಊಟನೂ ಇಲ್ಲ.
4: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು, ಅದೂ ಮಾಡಿಲ್ಲ ಅಲ್ಲವಾ.
1: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
0: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
5: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಕಲನ ಅಥವಾ ಮತ್ತೆ ಆದದ್ದ?
0: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
2: ಮತ್ತೆ
0: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
2: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
6: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
0: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
7: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
6: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
7: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗೆ ಹೇಗನ್ನಿಸ್ತು?
5: ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
7: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
3: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ.
7: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
1: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
7: ನೋಡಿದ್ರಾ, ನಾನು ಇದನ್ನೇ ಹೇಳುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ, ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
6: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
3: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
7: ಹಾ ಹಾ ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
4: ಅದಕ್ಕೆ ಅಲ್ವಾ, ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ, ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ.
7: ಹಾ ಹೌದು ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೆ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
1: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
7: ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
0: ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತೂ ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
7: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ, ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
6: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
7: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ, ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತ

0: ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
1: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು ಒಂದು ಪೆಟ್ ಕೊಟ್ರೆ ನಮ್ಮ ಶಿಕ್ಷಕರು ಇನ್ನೆರಡು ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
0: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ.
2: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ, ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀತಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
0: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
1: ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
3: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡೀಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸುಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು. ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ. ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗ್ಯೂ ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
0: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆ ಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
4: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಅಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು

0: ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
1: ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
2: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. 1. ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯವಾಗದಂತೆ ಎಚ್ಚರಿಕೆ ನೀಡಬಹುದು. 2. ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3. ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
1: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
3: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
4: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು.
5: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
7: ಮಷಿನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್

0: ತಗೊಳ್ಳದಿದ್ರೆ ಆರ್ಬಿಐ ನ ಓಂಬಡ್ಸ್ಮನ್ ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
6: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
5: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೇಳುಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತೇಳ್ಬಿಟ್ಟು. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರಿಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ

0: ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನು ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತು ರಂಧ್ರಗಳಾಗಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ ಅಂತ ಅಂದರೆ ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮಗೇನು ಸಂಬಂಧ ಇಲ್ಲ ಅಂತೇಳಿ.
0: ಹೌದು.
1: ಆದರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನು ನಮ್ಮ ಕೇಳುಗರು ಆಗಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
0: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಸ್ಗಷ್ಟೇ ಗೊತ್ತಿತ್ತು.
0: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ನೀವು ತುಂಬ ಸುಲಭವಾಗಿ ಒಳ್ಳೆಯ ಒಂದು ಅರ್ಥವನ್ನು ಕೊಟ್ಟಿರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
0: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
0: ಹೌದು. ನಾವು ರೆಸ್ಟ್ ತಗೋಬಹುದು, ತಗೊಳ್ಳಂಗಿಲ್ಲ, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೊಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
0: ಕರೆಕ್ಟ್. ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ. ಪ್ಲಸ್ ಎರಡನೇದೇನಿದ್ದು, ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ, ಅದನ್ನ ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
0: ಅಬ್ಸಲ್ಯೂಟ್ಲಿ. ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
0: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
0: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ. ಅದ್ರ ಬಗ್ಗೆ ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನೋ ಉಪಯೋಗ ಇಲ್ಲ ಆಗತ್ತೆ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿತ್ತು ಅಂತಂದ್ರೆ ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವಾಗ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ.
1: ಹೃದಯ ಈಗ ತಾವು ಊಟ ಅಂತ ಅಂತಂದಾಗ, ಆಹಾರ ಅಂತಂದಾಗ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು. ಏನೇನು ಪರೀಕ್ಷೆಗಳು

0: ಆಗ್ಬೇಕು. ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
1: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ಮದು ದಿನನಿತ್ಯದ ಕಾರ್ಯಾಚರಣೆ ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತಬಿಟ್ಟು. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು ತೊಂದರೆ.
0: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
1: ಅಬ್ಸಲ್ಯೂಟ್ಲಿ, ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
0: ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ್, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
1: ನೋ,
0: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
1: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗಲೂ ವೈದ್ಯರ ಹತ್ರ ಹೋಗಬೇಕು. ಉತ್ತಮವಾದ ವೈದ್ಯರನ್ನು ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ. ಇವಾಗ ಕೆಲವೊಂದು ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆ ಒಬ್ಬರಿಗೇನೋ ತೊಂದರೆ ಆಯಿತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು.
0: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವುದೋ ಒಂದು ಘಟನೆ ಇತ್ತು,
1: ಹೌದು,
0: ಅದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ಕೆ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
1: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ. ಇವಾಗ ನನಗೆ
0: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
1: ರೈಟ್, ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನೂ ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಹೋಗಿ ಕಾಣಬೇಕು.
0: ಹೌದು ಹೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗಬೇಕು.
1: ಕರೆಕ್ಟ್,
0: ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ, ಅವರು ಸಾವಿರ ಬಾರಿ ಯೋಚನೆ ಮಾಡ್ತಾರೆ.
1: ಕರೆಕ್ಟ್,
0: ಯಾಕಂದ್ರೆ ಸುಮ್ಮನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
1: ಹೌದು,
0: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡ್ಬೋದು ತಾವು ಹೇಳಿದ ಪ್ರಕಾರ.
1: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ, ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
0: ನಿಮ್ಮ ರೀತಿ ಅಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ, ಹಂಗಲ್ಲ ಹಿಂಗಲ್ಲ, ಏನಿಲ್ಲ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಹಿರಿಯ ಕೊಟ್ರಲ್ಲ ಅಂತಂತ ಹೇಳಿ ಇರುತ್ತೆ.
1: ಹೌದು.
0: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
1: ಮುಖ್ಯವಾದ ಅದು ಮೊದಲ ಘಟ್ಟ.
0: ನೆಕ್ಸ್ಟ್
1: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
0: ಓಕೆ,
1: ECG ಇದ್ದಿದ್ದು ಎಲ್ಲ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12-lead ECG ಅಂತೀವಿ, ಅಂದ್ರೆ 12 ಲೀಡ್
0: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
1: ಇಡ್ತಾರಲ್ಲ,
0: ಎರಡು ಮೂರು ಇದ್ರೆ ಆಗಲ್ಲ.
1: ECG ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
0: ಓಕೆ.
1: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ, ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನು ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
0: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
1: ಹೌದು.
0: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
1: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವು ಇದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೀವಿ, ಬ್ಲಡ್ ಟೆಸ್ಟ್. ಅದು

0: ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್, ಒಂದು ಮಸಲ್ನು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ, ಹಂಗಾರೆ ಈಗ ಎದೆ ನೋವು ಒಂದಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ಇ ಸಿ ಜಿ ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ,
0: ಸಮಥಿಂಗ್ ಇಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು
1: ನೋಡಿ, ನೋವು ಅಷ್ಟೇ,
0: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
1: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
0: ಹೌದು,
1: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
0: ಹೌದು. ಸೊ ಇವಾಗ ಇ ಸಿ ಜಿ ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ ಆಯ್ತು. ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
1: ಓ, ಸೊ ಅದು ಅಂದ್ರೆ ಈಗ ಇ ಸಿ ಜಿಗಿಂತ ಭಿನ್ನ.
0: ಭಿನ್ನ. ಇವಾಗ ಇ ಸಿ ಜಿ ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
1: ಇರ್ತೀವಿ.
0: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ಇ ಸಿ ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ಗಳಿರ್ತಾವಲ್ಲ, ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಬಿಟ್ಟು ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ, ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ಇ ಸಿ ಜಿನಲ್ಲಿ
1: ಗೊತ್ತಾಗುತ್ತೆ.
0: ಆದ್ರೆ ಅದು ಇ ಸಿ ಜಿನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು ಸಿ ಟಿ ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ ಸಿ ಟಿ, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿ ಟಿ ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಎಂ ಆರ್ ಐ ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: ಟಿ ಎಂ ಟಿ
0: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇ ಸಿ ಜಿ, ಎಕೋಕಾರ್ಡಿಯೋಗ್ರಾಮ್, ಸಿ ಟಿ, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ.
1: ಓಕೆ,
0: ಇವೆಲ್ಲದನ್ನು ನಾವು ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
1: ಇದೆ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ಇ ಸಿ ಜಿ ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು.
1: ಓಹೋ,
0: ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ನು ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಈ ಸಿಜನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜ್ ನಾವು

0: ಸಸ್ಪೆಕ್ಟ್ ಮಾಡಿದ್ವಿ. ರೆಸ್ಟ್ ಅಲ್ಲಿ ಇರಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ.
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ, ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ,
1: ಕಮ್ಮಿ ಆಗ್ಬಿಡುತ್ತೆ.
0: ಅವಾಗಿದ್ದು ನಾವು ಟ್ರೆಡ್ ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಇದ್ರ ಮುಂದಿನ ಹಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು, ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ. ಇವೆಲ್ಲದನ್ನು ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇನೆ ಮಾಡಕ್ ಆಗೋದು ಇದು.
1: ಓಕೆ,
0: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 centimeter ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 centimeter ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಹೇಳ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತೈತೆ ಈ ಡೈಯಿಂದ, ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ
0: ಅವಾಗಿದ್ದು? ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ ಆಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದ್ರೆ ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ನು ಆದಂಗ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ, ಏನೋ ಬ್ಲಾಕೇಜ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
0: ಅಂದ್ರೆ ಇವಾಗ ಬ್ಲಾಕೇಜ್ 80% ಶೇಕಡಾ 80%ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ,
1: ಓಪನ್ ಮಾಡಿ ಅಲ್ಲಿ ಸ್ಟೆಂಟ್
0: ಹಾಕ್ತೀವಿ, ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೋತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ,
0: ಅಷ್ಟೇ,
1: ಧೈರ್ಯವಾಗಿರಿ.
0: ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಬಿಟ್ಟು ಇಲ್ಲೇ ಇಲ್ಲ,
1: ಇಲ್ಲ ಬ್ಲಾಕೇಜ್ ಇದ್ದೇ
0: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯಿತು ಅಂದರೆ ತಾವು ಹೇಳಿದ್ದು, ವಿವರಣೆ ಕೊಟ್ಟಿದ್ದು ಬಹಳ ಖುಷಿ ಆಯಿತು. ಯಾಕಂದರೆ ಹೃದಯ ತುಂಬ ಸಂಕೀರ್ಣವಾದಂತಹ ಅಂಗ, ಅದನ್ನು ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನು ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು ಫೇಸ್ಬುಕ್ಕು, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನು ಹೇಳ್ತೀರಾ?
0: ಓಕೆ, ಸೊ ಇಲ್ಲಿವರೆಗೂ ನಾವು

0: ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ, ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
1: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
0: ಕರೆಕ್ಟ್.
1: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತಂತ ಹೇಳಿ.
0: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತಾನು ಏನಿಲ್ಲ. ಅದಕ್ಕೆ ಇನ್ನೊಂದು ಟೆಸ್ಟ್ ಇದೆ.

0: ಎಲ್ಲದನ್ನೂ ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ನಾಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
1: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
0: ಕರೆಕ್ಟ್.
1: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತಂತ ಹೇಳಿ.
0: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣನೇ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕಿನ ಇನ್ನೊಂದು ಟೆಸ್ಟ್
1: ಇದೆ.
0: ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
1: ಹಂತಕ್ಕೆ ಮಾತ್ರ,
0: ಇದು ಹಂತಕ್ಕೆ ಮಾತ್ರ.
1: ಸರಿ.
0: ನಾವು ಎಲ್ಲ ಕಲೆ ಹಾಕಿದಾಗ,
1: ಒಂದು ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್ಕ
0: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇ ಅದರದ ಲಾಭ ಇದೆ.
1: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು. ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದ್ದೀರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರ ರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರ ರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀನಿ. ಏಕೆಂದರೆ 1947 ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947 32 ವರ್ಷಗಳು ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ವರ್ಷಗಳಿಗೆ ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50 ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆಯ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1 ಕಡಿಮೆ, ಅಂದರೆ 0.7 ಆಸ್ಪತ್ರೆ ಹಾಸಿಗೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ

0: ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನ ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿಯೆಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30%. ಇದು ಜನಸಂಖ್ಯೆಯ ಬಡ 20% ಪಾಲು 3 ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E ಅಂದರೆ ಇಂಗ್ಲಿಷ್ ಇ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್ ಅಂದರೆ ವಿಸ್ತರಣೆ, ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆಯ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ 3 ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲೀಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
1: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ ಹಂತದ ಆರೋಗ್ಯ ಸೇವೆ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶವಾಗಿದೆ. ಇದನ್ನು ಎರಡು PMSSY ಅನ್ನೋ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು 2 ವಿಂಗಡಿಸಲಾಗಿದೆ. 1, AIMS ಸ್ಥಾಪನೆ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹಾಗೂ 2, ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಮೊದಲನೇದಾಗಿ ದೇಶದ ವಿವಿಧ ಭಾಗಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ಮೂಲಸೌಕರ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳ ಸೃಷ್ಟಿಗೆ ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೆಯದಾಗಿ ಭಾರತದಲ್ಲಿನ ಎಲ್ಲ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. 2, ಆರೋಗ್ಯ ಚಟುವಟಿಕೆಯ ಎಲ್ಲ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು 3, ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ 3 ಉದ್ದೇಶಗಳನ್ನು ಸರಿಪಡಿಸಲು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
1: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
0: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರ್ಬೋದು,

0: ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆ ಆಗಿರುವ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ PG ಸೀಟುಗಳು, 150-250 ಹಾಸಿಗೆಗಳು ಹಾಗೂ ಇಂತಹ 75 ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
1: ಆಯಿತು ಜಿತೇಂದ್ರ ಕುಲಕರ್ಣಿ ಅವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹಾಡಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುತ್ತದೆ.

0: ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ

0: ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು. ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟ್ರವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಶಂಕರ್ ಮಹಾದೇವನ್, ಬಿನ್ನಿ ಹರಿಚರಣ್, ಪಾಪ್ ಶಾಲಿನಿ ಹಾಗೂ ವಿದ್ಯಾಲಕ್ಷ್ಮಿಯವರ ಸ್ವರಗಳಲ್ಲಿ ಚಮ್ಕಾಯಿಸಿ ಚಿಂದಿ ಉಡಾಯಿಸಿ ಈ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು ಕೇಳಿದ್ರಿ. ಹೃದಯ ಶಿವ ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು, ಸಂಗೀತ ಮಸ್ತ್ ಬಾಲಾಜಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲಕ್ಷ್ಮಣ ರಾಮನ ಮಾತಿಗೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾನೆ. ಹೌದು ಹೌದು, ಇವರು ನಿನ್ನ ಸುತರೇ ಹೌದು. ಹಾಗಾಗಿ ನಿನ್ನ ಎಲ್ಲ ಪರಾಕ್ರಮವೇ ಅವರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಈ ಅವಳಿ ಜವಳಿ ಮಕ್ಕಳುಗಳನ್ನ ನೀನು ಸ್ವೀಕರಿಸಪ್ಪ ಅಂತ ಹೇಳಿ ಲಕ್ಷ್ಮಣ ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಆಗ ರಾಘವೇಶ್ವರನಾದಂತಹ ರಾಮ, ಧನ್ಯರಾದವು ನಾವು, ಕೃತಾರ್ಥರಾದೆ ನಾನು, ನಮ್ಮ ರಘುವಂಶ ಸೂರ್ಯವಂಶ ಚಿಗುರೇಳ್ತು ಅಂತ ಸಂತೋಷದಿಂದ ವಾಲ್ಮೀಕಿಯನ್ನ ಕೊಂಡಾಡ್ತಾ ಇದ್ದಾನೆ. ಪ್ರೀತಿಯಾದ ಮಾತುಗಳನ್ನ ಆಡಿ ಆ ಮಕ್ಕಳಿಬ್ಬರನ್ನು ಕರೆದು ತಾನು ಸ್ವತಃ ಮಾತಾಡಿಸ್ತಾ ಇದ್ದಾನೆ.

ರಾಮ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ನೀವು ಯಾರ ಮಕ್ಕಳು ಯಾರ ಮಕ್ಕಳು ಅಂತ. ಅದೊಂದು ಸಂತೋಷ, ನಿನ್ನ ಮಕ್ಕಳು, ನಮ್ಮಮ್ಮನ ಮಕ್ಕಳು, ಜಾನಕಿಯ ಮಕ್ಕಳು ಅಂತ ಮತ್ತೆ ಮತ್ತೆ ಅವು ಹೇಳಿದಾಗ ಅದನ್ನು ಕೇಳುವುದರಲ್ಲಿಯೇ ಆ ಹೆತ್ತ ತಂದೆ ತಾಯಿಗಳಿಗೆ ಒಂದು ರೀತಿಯಾದಂತಹ ಆನಂದ ಇರುತ್ತೆ. ಆ ಆನಂದವನ್ನ ರಾಮ ಪಡಬೇಕು ಅನ್ನೋದು ಅವನ ಮನಸ್ಸಿನ ಭಾವ. ಎಷ್ಟೋ ದಿನಗಳ ಮೇಲೆ ಪತ್ನಿಯನ್ನ ಅಗಲ್ದು ಮಕ್ಕಳನ್ನ ಈಗ ನೋಡ್ತಾ ಇದ್ದಾನೆ. ಇಂತಹ ರಾಜನೇ ಆದರೂ ಕೂಡ ಮೂಲದಲ್ಲಿ ಮಾನುಷ್ಯ ಭಾವಗಳು ಇದ್ದೇ ಇರುತ್ತೆ. ಹಾಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ, ಯಾರು ಮಕ್ಕಳು ನೀವು, ನಿಮಗೆ ಇಷ್ಟೊಂದು ವೀರತ್ವ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆ ಮಕ್ಕಳು ಹೇಳ್ತಾ ಇದ್ದಾವೆ, ನಾವು ಜಾನಕಿಯ ಗರ್ಭ ಸಂಭವರು, ನಾವು ಜಾನಕಿಯ ಮಕ್ಕಳು, ಇಲ್ಲೇ ಹುಟ್ಟಿದ್ದು ಈ ಆಶ್ರಮದಲ್ಲಿ. ಈ ವಾಲ್ಮೀಕಿ ಮುನಿಗಳು ನಮ್ಮನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿದ್ದಾರೆ, ಎಲ್ಲ ವಿಧವಾದಂತಹ ವಿದ್ಯಾ ರಾಶಿಯನ್ನೇ ನಮಗೆ ಕೊಟ್ಟಿದ್ದಾರೆ. ನಿನ್ನ ಪದಕಮಲಕ್ಕೆ ನಾವು ದ್ರೋಹ ಮಾಡಿಬಿಟ್ವು, ನಿನ್ನ ಮೇಲೆ ನಾವು ಯುದ್ಧ ಮಾಡಿದ್ವು, ಬಾಣಗಳನ್ನ ಬಿಟ್ಟು ನಿನ್ನನ್ನು ಮೂರ್ಛೆ ಹೋಗುವಂತೆ ಮಾಡಿದ್ವು, ನಮ್ಮನ್ನ ಕ್ಷಮಿಸಬೇಕು, ನಮ್ಮ ಈ ಅಪರಾಧವನ್ನು ನೀನು ತಾಳ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ನಿಜವಾದಂತಹ ತಂದೆಯ ಮೇಲಿನ ಪ್ರೇಮದಿಂದ ಭಕ್ತಿಯಿಂದ ಅವನ ಪದಗಳಿಗೆ ಎರಗ್ತಾ ಇದ್ದಾಗ ತಂದೆಯಾದರೂ ಅವರಿಬ್ಬರನ್ನು ಮೇಲೆ ಎತ್ತಿ ಬಿಗಿದು ಅಪ್ಪಿಕೊಳ್ತಾ ಇದ್ದ

ಪ್ರೀತಿಯಿಂದ ಭಕ್ತಿಯಿಂದ ಕಾಲಿಗೆ ಎರಗಿದಂತಹ ಆ ಮಕ್ಕಳನ್ನ ಅಪ್ಪಿ ಮುದ್ದಾಡಿ ತುಂಬಾ ಅತಿಯಾದ ಪ್ರೀತಿಯಿಂದ ಮಕ್ಕಳ ಮುದ್ದಾದ ಮುಖವನ್ನ ಮತ್ತೆ ಮತ್ತೆ ಚುಂಬಿಸ್ತಾ ಇದ್ದಾನೆ. ಕೊಟ್ಟಂತಹ ವಾಲ್ಮೀಕಿ ಮುನಿಗಳನ್ನ ಮತ್ತೆ ಮತ್ತೆ ಹೊಗಳ್ತಾ ಇದ್ದಾನಂತೆ. ಆ ಒಂದು ಸ್ಥಿತಿಯಲ್ಲಿ ರಾಮ ತನ್ನ ಎಲ್ಲ ಸಹೋದರಗಳ ಒಡನೆ ಕೂಡಿ ಅತ್ಯಂತ ಸಂತೋಷದ ಒಂದು ಸಮುದ್ರದಲ್ಲಿ ಮುಳುಗಿದಾನಂತೆ. ಹೀಗೆ ಆ ರಘುವಂಶ ಭಾನುವಂಶ ಕೊನರಿತು ಅನ್ನೋದನ್ನ ಸೂಚಿಸುವುದಕ್ಕಾಗಿ ಅನೇಕ ವಿಧವಾದ ಇಲ್ಲಿ ನಾವು ಎರಡು ವಿಷಯವನ್ನ ಗಮನಿಸಬೇಕು. ಮೊದಲನೆಯದಾಗಿ ಶಿರವನ ಅಘ್ರಾಣಿಸುವ ಮದನವ ಒಡನೊಡನೆ ಚುಂಬಿಸಿ ಅನ್ನುವಂತಹ ಒಂದು ನುಡಿಗಟ್ಟನ್ನ ಬಳಸಿದ್ದಾನೆ ಕವಿ. ಸಾಧಾರಣವಾಗಿ ನಮ್ಮಲ್ಲಿ ಜಾತಕರ್ಮ ಸಂಸ್ಕಾರ ಆಗುವಾಗ ತಂದೆಯಾದಂಥವನು ಆ ಮಗುವಿನ ನೆತ್ತಿಯನ್ನ ಮೂಸಿ ನೋಡಬೇಕು ಅನ್ನೋದು ಒಂದು ಶಾಸ್ತ್ರವಿಧಿ. ಹಾಗೆ ನೆತ್ತಿಯನ್ನು ಮೂಸಿ ನೋಡಿದಾಗಲೇ ಆ ಮಗು ತನ್ನ ಮಗು ಅಂತ ಹೇಳಿ ಅವನು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಒಪ್ಪಿಕೊಂಡ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳುವಂತಹ ಮಾತು. ರಾಮ ಮೊದಲ ಬಾರಿಗೆ ತನ್ನ ಮಕ್ಕಳನ್ನ ಇಲ್ಲಿ ಕಾಣ್ತಾ ಇದ್ದಾನೆ. ಅವನಿಗೆ ಇದುವರೆಗೂ ಯಾವ ಸಂಸ್ಕಾರ ಕರ್ಮದಲ್ಲೂ ಅವನ ಪಾತ್ರ ಇರಲಿಲ್ಲ. ಹಾಗಾಗಿ ನೋಡಿ, ಮೊದಲ ಬಾರಿಗೆ ಮುನಿಗಳಿಂದ ಹೇಳಲ್ಪಟ್ಟು ಪರಿಚಯಿಸಲ್ಪಟ್ಟು ಆ ಮಕ್ಕಳು ಇವನ ಪಾದಗಳಿಗೆ ಎರಗಿದಾಗ ಎತ್ತಿ ಮೊದಲಿಗೆ ಅವನು ಅಪ್ಪಿಕೊಂಡು ಶಿರವನ್ನ ಅಘ್ರಾಣಿಸ್ತಾ ಇದ್ದಾನೆ. ಇಲ್ಲಿ ಈ ಒಂದು ಶಾಸ್ತ್ರದ ಸೂಕ್ಷ್ಮವನ್ನು ಕೂಡ ಕವಿ ಈ ಷಟ್ಪದಿಯಲ್ಲಿ ಅಳವಡಿಸಿದ್ದಾನೆ. ಮತ್ತೆ ನಾವು ಇಲ್ಲಿ ಕಾಣುವ ರಾಮನ ರೂಪ ರಾಜಾರಾಮನ ರೂಪ ಅಲ್ಲ, ಕೋದಂಡ ಹಿಡಿದಂತಹ ಯುದ್ಧದ ವೀರ ರಾಮನ ರೂಪ ಅಲ್ಲ, ಸಾಧಾರಣವಾದಂತಹ ನಾವು ನೀವೆಲ್ಲ ಅನುಭವಿಸುವ ಆ ತಂದೆತನದ ಭಾವವನ್ನ ಹೃದಯದಲ್ಲಿ ತುಂಬಿಕೊಂಡಂತಹ ಅಪ್ಪನಾದ ರಾಮನ

ಅನುಭವವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಮಂಗಳಕರವಾದಂತಹ ಆ ಒಂದು ಉತ್ಸಾಹದಿಂದ ವಾದ್ಯಗಳ ರವದಿಂದ ಆ ಇಡೀ ವಾತಾವರಣವೇ ಅನುರಣಿಸ್ತಾ ಇದೆ. ಬಳಿಕ ವಾಲ್ಮೀಕಿಯನ್ನ ಸತ್ಕರಿಸ್ತಾ ಇದ್ದಾನೆ. ಸೀತೆಯನ್ನ ಏನು ಮಾಡ್ತಾನೆ?

ಅವನು ನಂತರ ವಾಲ್ಮೀಕಿ ಮಹರ್ಷಿಗಳನ್ನ ಸತ್ಕಾರ ಮಾಡ್ತಾನೆ. ಬದಲಿಗೆ ಮತ್ತೆ ಹೇಳ್ತಾ ಇದ್ದಾನೆ, ಮೂಲೋಕವು ತಿಳಿಯೋ ರೀತಿಯಲ್ಲಿ ಸೀತೆ ಪರಿಶುದ್ಧೆ ಅನ್ನೋದು ನನಗೆ ಗೊತ್ತಿತ್ತು, ಅವಳು ಅಗ್ನಿಪೂತೆ ಆಗಲೇ ನನಗೆ ತಿಳಿದಿತ್ತು, ಅಗ್ನಿಯಲ್ಲಿ ಅವಳು ಪೂತಳಾಗಬೇಕು ಅನ್ನೋದು ಕೂಡ, ಮೂರು ಲೋಕವು ಅವಳನ್ನ ನಿರ್ದೋಷಿ ಅಂತ ಹೇಳಿ ಒಪ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಅವಳಿಗೆ ಅಗ್ನಿ ಪರೀಕ್ಷೆಯನ್ನು ಕೂಡ ವಿಧಿಸಿದ್ದೆ, ಎಲ್ಲರಿಗೂ ಗೊತ್ತಿತ್ತು. ಆದರೂ ಸಹಿತ ಅವಳಿಗೆ ಬಂದ ಲೋಕಾಪವಾದ ಕಳೆಯಲಿ ಅನ್ನೋ ದೃಷ್ಟಿಯಿಂದ ನಾನು ಅವಳನ್ನ ಕಳೆದೆ. ಹಾಗಿದ್ರೂ ಸಹ ಅವಳು ಎಲ್ಲವನ್ನೂ ಸೇರಿಸಿಕೊಂಡು ಈ ಪುತ್ರ ರತ್ನಗಳನ್ನ ಪಡೆದಿದ್ದಾಳೆ. ಇನ್ನು ಚಿಂತೆ ಇಲ್ಲ, ಯಾವ ಭಯವೂ ಇಲ್ಲ, ಅವಳನ್ನ ನನ್ನ ಬಳಿಗೆ ಕಳಿಹು, ಬೀಳ್ಕೊಡು ಈ ಮತ್ತೆ ಈ ಮಕ್ಕಳನ್ನು ಕೂಡ ಅಂತ ಹೇಳಿ ಅವನು ಕೇಳ್ಕೊಳ್ತಾನೆ ವಾಲ್ಮೀಕಿಗಳನ್ನ. ಮತ್ತೆ ಮಕ್ಕಳು ಹಾಗೂ ಅಣ್ಣ ತಮ್ಮಂದಿರಗಳ ಕೂಡ ಯುದ್ಧ ಸೈನ್ಯದ ಕೂಡ ಅವನು ಬೀಳ್ಕೊಂಡು ಬರ್ತಾನೆ ತನ್ನ ಅಯೋಧ್ಯಾಪುರಕ್ಕೆ. ಮಿಕ್ಕಂತಹ ಯಜ್ಞವನ್ನ ನಡೆಸಿ ಮೂರು ಜಗವು ಹೊಗಳುವ ರೀತಿಯಲ್ಲಿ ರಾಮಚಂದ್ರ ಅನೇಕ ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡ್ತಾನೆ. ಇತ್ತ

ರಾಮ ಇಷ್ಟೆಲ್ಲವನ್ನೂ ತಿಳಿದ ಬಳಿಕ ಕೂಡ ಅಲ್ಲೇ ಇದ್ದ ಸೀತೆಯನ್ನ ನೋಡಲಿಕ್ಕೆ ಹೋಗಲಿಲ್ಲ. ತಾನು ಅವಳನ್ನ ಯಾಕೆ ಬಿಟ್ಟೆ ಅನ್ನುವಂತಹ ಕಾರಣವನ್ನು ಮಾತ್ರ ಹೇಳಿಬಿಟ್ಟು ಆ ಮಕ್ಕಳನ್ನ ತಾನು ಕರಕೊಂಡು ಅಯೋಧ್ಯಾಪುರಕ್ಕೆ ಹೊರಟೋಗ್ತಾನೆ. ಇತ್ತ ಕಡೆ ವಾಲ್ಮೀಕಿಗೆ ಹೇಳ್ತಾನೆ, ಜವಾಬ್ದಾರಿಯನ್ನ ವಾಲ್ಮೀಕಿಗೆ ವಹಿಸ್ಕೊಟ್ಬಿಟ್ಟು ಇನ್ನು ಭಯ ಇಲ್ಲ, ಅವಳನ್ನ ಕಳಿಸಿಕೊಡು ಅಯೋಧ್ಯಾಪುರಕ್ಕೆ. ತಾನೇ ಕರೆದುಕೊಂಡು ಹೋಗ್ಬೋದಾಗಿತ್ತು. ಅದು ಸೀತೆಗೆ ಎಂತಹ ಒಂದು ಮನಃಶಾಂತಿಯನ್ನ, ನೆಮ್ಮದಿಯನ್ನ, ಸಂತೋಷವನ್ನ ಕೊಡುತ್ತಿತ್ತು. ಆ ಕೆಲಸವನ್ನ ರಾಮ ಮಾಡಲಿಲ್ಲ. ತಾನು ಹೊರಟೋದ ಮಕ್ಕಳನ್ನ ಕರ್ಕೊಂಡು ವಾಲ್ಮೀಕಿಗಳಿಗೆ ಅವಳನ್ನ ಕಳಿಸಿಕೊಡುವ ಜವಾಬ್ದಾರಿಯನ್ನ ವಹಿಸಿ ಹೋದ. ವಾಲ್ಮೀಕಿ ಮಹರ್ಷಿಗಳು ಈ ಕಡೆ ಬರ್ತಾರೆ, ಖಾಲಿ ಕೈಯಿ, ಮಕ್ಕಳಿಬ್ಬರೂ ಇಲ್ಲ ಅವರ ಬಳಿ. ಹಾಗೆ ಬಂದಾಗ ಆ ಆಶ್ರಮದ ಬಾಗಿಲಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ ಸೀತೆ. ಮಕ್ಕಳಿಬ್ಬರೂ ಕಾಣ್ತಾ ಇಲ್ಲ. ಆಗ ಕೇಳ್ತಾಳೆ, ಎಲ್ಲಿ ಎಲ್ಲಿ ನನ್ನ ಮಕ್ಕಳು? ಹೆತ್ತ ದಿನದಿಂದ ಪತಿಯ ವಿರಹವನ್ನೇ ಮರೆಸಿದ್ದಂತಹ ಮಕ್ಕಳು ಅವರು. ಪತಿಯನ್ನ ನಾನು ಒಂದು ದಿನವೂ ನೆನೆಸಲಿಲ್ಲ.

ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳಿಗಾಗಿ ದೇಹವನ್ನ ಹೊತ್ತುಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಅಂತಹ ಸುತರನ್ನ, ನನ್ನ ಪ್ರಾಣವೇ ಆಗಿದ್ದಂತಹ ಮಕ್ಕಳನ್ನ ನೀನು ಯಾರಿಗೆ ಕೊಟ್ಟು ನೀ ಮಾತ್ರ ಬಂದಿದೀಯಲ್ಲ ತಂದೆ, ಹೇಳು ಹೇಳು ಅಂತ ಹೇಳಿ ಆ ವಾಲ್ಮೀಕಿ ಮುನಿಗಳ ಕಾಲಿಗೆ ಜಾನಕಿ ಬೀಳ್ತಾ ಇದ್ದಾಳೆ. ಅವಳನ್ನ ಎತ್ತಿ ಹಿಡಿದು ಸಂತೈಸ್ತಾ ಇದ್ದಾರೆ ನೋಡಿ.

ತನ್ನ ಪದತಲದಲ್ಲಿ ಬಿದ್ದು ಹೊರಳಾಡುತ್ತಾ ದುಃಖಿಸ್ತಾ ಇರುವಂತ ಸೀತೆಯನ್ನ ಅವನು ಬಗ್ಗಿ ಎತ್ತಿ ಸಮಾಧಾನ ಮಾಡ್ತಾನೆ. ಹೇಳ್ತಾ ಇದ್ದಾನೆ, ಮಗಳೇ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದ್ದಾರೆ, ಅವರ ಅಪ್ಪನ ಜೊತೆಯಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ, ನಿನ್ನನ್ನು ಕೂಡ ಬೇಗದಲ್ಲಿಯೇ ಕರ್ಕೊಂಡು ಬಂದು ನನಗೆ ಒಪ್ಪಿಸು ಅಂತ ಹೇಳಿ ನಿನ್ನ ಗಂಡ ಹೇಳಿ ಹೋಗಿದ್ದಾನಮ್ಮ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಅವಳನ್ನ ಸಂತೈಸ್ತಾ ಇದ್ದಾರೆ. ಮತ್ತೆ ಒಬ್ಬ ಹೆಣ್ಣು ಮಗಳನ್ನ ತಂದೆಯ ಮನೆಯಿಂದ ಗಂಡನ ಮನೆಗೆ ಕಳುಹುವಾಗ ಯಾವ ರೀತಿ ವಸ್ತು ವೈಭವಗಳನ್ನು ಕೊಟ್ಟು ಆದರೋಪಚಾರಗಳನ್ನು ಮಾಡಿ ಕಳುಹಿಸಬೇಕೋ ಆ ರೀತಿಯಾಗಿ ಎಲ್ಲ ಗುಣದಿಂದ ಒಡಂಬಡಿಸಿ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಟ್ಟು ಅವಳಿಗೆ ಸತ್ಕಾರವನ್ನೆಲ್ಲ ಮಾಡಿ ಒಳ್ಳೆಯ ಒಂದು ಮಣಿರಥವನ್ನು ತರಿಸಿ ಅದರಲ್ಲಿ ಕೂರಿಸ್ಕೊಂಡು ಹೋಗಿ ಅಯೋಧ್ಯಾಪುರಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ಆ ರಘುನಾಥ ರಾಮನನ್ನು ತೋರಿಸ್ತಾ ಇದ್ದಾರೆ.

ಹೀಗೆ ಅಯೋಧ್ಯಾಪುರಕ್ಕೆ ಜಾನಕಿಯನ್ನ ಕರ್ಕೊಂಡು ಬಂದು ಬಿಟ್ಟು ರಾಮನೊಂದಿಗೆ ಸೇರಿಸ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗೆ ಸೇರಿದಂತಹ ಜಾನಕಿಯ ಕೂಡೆ ರಾಘವ ರಾಮ ತನ್ನ ರಾಮರಾಜ್ಯವನ್ನ ಹಲವು ಸಹಸ್ರ ವರ್ಷಗಳ ಕಾಲ ನಿಶ್ಚಿಂತನಾಗಿ ತುಂಬಾ ತುಂಬಾ ಚೆನ್ನಾಗಿ ಆಳ್ಕೊಂಡಿರ್ತಾನೆ ಅಂತ ಹೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ರಾಮನಿಗೂ ಕುಶಲವರಿಗೂ ತಂದೆ ಮಕ್ಕಳಿಗೂ ಆ ಒಂದು ತ್ರೇತಾಯುಗದಲ್ಲಿ ನಡೆದ ಯುದ್ಧದ ಕತೆ ಅದರ ಕಾರಣ ಏನು ಅನ್ನೋದನ್ನ ವಿಷದವಾಗಿ ಈ ಜೈಮಿನಿ ಭಾರತದ ಉತ್ತರ ಭಾರತದ ಆ ಅರ್ಜುನ ಬಬ್ರುವಾಹನರಿಗೆ ಕಾಳಗ ನಡೆಯುವ ಸಂದರ್ಭದಲ್ಲಿ ಜನಮೇಜಯನಿಗೆ ವಿಷದವಾಗಿ ಹೇಳ್ತಾ ಇದ್ದಾರೆ. ಇಂತಹ ಪುಣ್ಯತಮವಾದಂತಹ ಕಥೆಯನ್ನ ಕೇಳಿದವರಿಗೆ ಅತಿ ರಮ್ಯವಾದಂತಹ ಈ ಕಥೆಯನ್ನ ಕೇಳಿದವರಿಗೆ ಆರೋಗ್ಯ ಐಶ್ವರ್ಯ ವಿಶಾಲವಾದಂತಹ ಮತಿ ಗತಿ ಸತ್ಕೀರ್ತಿ ವಿಮಲವಾದಂತಹ ಸಂತತಿ ಎಲ್ಲವೂ ದೊರಕೊಳ್ತಾ ಇದೆ, ಯಶಸ್ಸು ಪ್ರೇಯಸ್ಸು ಎಲ್ಲವೂ ಸಿಗುತ್ತದೆ ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಈ ವಾಚಕರಿಗೆ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಅವರು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ. ಇದು ಲಕ್ಷ್ಮೀಶ ತನ್ನ ಕಾವ್ಯವನ್ನ ಈ ಕಾವ್ಯದ ಈ ಕಥಾಭಾಗವನ್ನ ದ್ವಾಪರ ಯುಗದ ಕಥೆಯಲ್ಲಿ ತ್ರೇತಾಯುಗದ ಒಂದು ಕಥೆಯ ಘಟನೆಯನ್ನ ಸೇರಿಸ್ತಾ ಇದ್ದಾನೆ, ಸುಖಾಂತವಾಗಿ ಮುಗಿಸಿದ್ದಾನೆ. ಅದು ಯಾಕೆ ಬಂತು ಅನ್ನೋದನ್ನ ಕೊನೆಯ ಒಂದು ಶ್ಲೋಕದಲ್ಲಿ ಕವಿ ವಿಷದಪಡಿಸ್ತಾ ಇದ್ದಾನೆ.

0: ಎಲ್ಲ ಜಯಮೇ ಜಯನೇ, ನೀನು ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಹಿಂದೆ ತ್ರೇತಾಯುಗದಲ್ಲಿ ತನ್ನ ಮಕ್ಕಳಿಗೆ ಯಾಕೆ ಯುದ್ಧ ಆಯ್ತು ಅಂತ ನೀನು ಪ್ರಶ್ನೆ ಮಾಡಿದ್ದಕ್ಕೆ ಲವಕುಶರು ರಾಘವನ ಜೊತೆ ಆದ ಯುದ್ಧವನ್ನ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಮುಂದೆ ಬಬ್ರುವಾಹನ ಪಾರ್ಥರ ಆಹವ ಅವರ ಯುದ್ಧವನ್ನು ಹೇಳೋದೇನಿದೆ ಅದನ್ನ ಮುಂದಿನ ಒಂದು ಕಥಾಭಾಗದಲ್ಲಿ ನಾವು ಕೇಳೋಣ. ಹೀಗೆ ಕೇಳಿದಂತಹ ಕಥೆಯಿಂದಾಗಿ ದೇವಪುರ ನಿಲಯ ಲಕ್ಷ್ಮೀ ರಮಣ ಅವನನ್ನು ಚಿತ್ತದಲ್ಲಿ ಧ್ಯಾನಿಸುತ್ತಾ ಕೇಳಿದವರಿಗೆ ಸಕಲ ಲೋಕ ಮಂಗಳವೆಲ್ಲ ಉಂಟಾಗುತ್ತದೆ ಅನ್ನುವುದರೊಂದಿಗೆ ಜೈಮಿನಿ ಮಹರ್ಷಿಗಳು ಈ ಕಥಾಭಾಗವನ್ನು ಮುಗಿಸ್ತಾ ಇದ್ದಾರೆ. ಅಂತೆಯೇ ನಮ್ಮ ಲಕ್ಷ್ಮೀಶ ಕವಿ ಕೂಡ 21ನೆಯ ಸಂಧಿಯ ಈ ಅದ್ಭುತವಾದಂತಹ ಕಥಾ ಪ್ರಸಂಗವನ್ನ ಮಂಗಳಕರವಾದಂತಹ ಶ್ಲೋಕದೊಂದಿಗೆ ಮುಗಿಸ್ತಾ ಇದ್ದಾನೆ. ಮುಂದಿನ ಸಂಧಿಗಳಲ್ಲಿ ಬಬ್ರುವಾಹನ ಅರ್ಜುನರ ಕಾಳಗದ ವೀರ ರಸದ ಸವಿಯನ್ನ ಸವಿಯೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ವಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಪ್ರಿಯ ಕೇಳುಗರೆ, ಇನ್ನು ಮುಂದೆ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠ್.

ಪ್ರಸ್ತುತ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಪಾಂಡವರ ಅಶ್ವಮೇಧ ಕುದುರೆಯ ಬೆಂಗಾವಲಾಗಿ ಬಂದ ಪಾರ್ಥನನ್ನು ತಾಯಿಯ ಮಾತಿನಂತೆ ಬಭ್ರುವಾಹನ ಸತ್ಕರಿಸಲು ಮುಂದಾದರೆ ತಿರಸ್ಕಾರದಿಂದ ಜರೆಯುತ್ತಾನೆ ಧನಂಜಯ. ಅರ್ಜುನನಿಂದ ಅವಾಚ್ಯ ಪದಗಳನ್ನು ಕೇಳಿದ ಚಿತ್ರಾಂಗದೆಯ ಪುತ್ರ ರೋಷದಿಂದ

0: ಬಬ್ರುವಾಹನ, ಮಾತೆಯ ಮಾತನ್ನು ಪಾಲಿಸಬೇಕೆಂಬ ಧ್ಯೇಯದಿಂದ ಪ್ರಾರ್ಥನೆಗೆ ಶರಣಾಗಲು ಕಪ್ಪಗಾಣಿಕೆ, ಕನಕ, ಕುದುರೆ ಮುಂತಾದ ಸುವಸ್ತುಗಳೊಂದಿಗೆ ನಮಿಸಲು ಬಂದರೆ ನಮ್ಮನ್ನೇ ನಿಂದಿಸಿ ತಿರಸ್ಕರಿಸಿದನೇ ಎಂದು ಕೋಪದಿಂದ ತಂದ ಸುವಸ್ತುಗಳನ್ನೆಲ್ಲ ಅರಮನೆಗೆ ಹಿಂದಿರುಗಿಸಿ ಚತುರ್ಬಲ ಸಮೇತನಾಗಿ ಯುದ್ಧರಂಗಕ್ಕೆ ಬಂದ. ಅನೇಕ ದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಸೈನಿಕರಿಗೆ ಸಮಯ ಸಿಕ್ಕಂತಾಗಿದೆ. ರಣೋತ್ಸಾಹದಿಂದ ಮುನ್ನುಗ್ಗುವಾಗ ಎದ್ದ ಧೂಳು ಧರಣಿಯನ್ನೆಲ್ಲ ಆವರಿಸಿತ್ತು.
1: ಅರ್ಜುನ

ಲಕ್ಷ್ಮೀಶ ಕವಿ ಸೇನೆಯ ಸಂಖ್ಯೆಯನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಲಕ್ಷ ಲಕ್ಷ ಸಂಖ್ಯೆಯ ಸಮರಾನೆಗಳು, ಕೋಟೆ ಕೋಟೆಯಲ್ಲಿ ಕುದುರೆಗಳು, 3 ಅರ್ಬುದ ಕಾಲಾಳುಗಳು, 100 ರಥಗಳು ಯುದ್ಧ ರಂಗವನ್ನು ಪ್ರವೇಶಿಸಿವೆ. ಎಲ್ಲ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಹರಿಸುವ ಸುಬುದ್ಧಿ ಮುಂತಾದ ರಾಜನಿಷ್ಠರು ಸಮರಕ್ಕೆ ಕಾಯುತ್ತಿದ್ದಾರೆ. ಸ್ವಾಮಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿದ್ದ ರಾಷ್ಟ್ರಭಕ್ತರಿಂದ ರಣರಂಗಕ್ಕೆ ವಿಶೇಷ ಕಾಂತಿ ಬಂದಿದೆ. ಇಲ್ಲಿ ಕವಿ ಉತ್ಪ್ರೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಸೃಷ್ಟಿಕರ್ತ ಬ್ರಹ್ಮನ ಕೈ ಚಳಕವನ್ನು ಮೀರಿಸಿದೆಯೋ ಎಂಬಂತೆ ಬಬ್ರುವಾಹನನ ಯುದ್ಧದ ಸಿದ್ಧತೆ ಕಾಣುತ್ತಿತ್ತಂತೆ. ಸ್ವತಃ ಮಣಿಪುರದ ಮಹಾರಾಜನು ಮಣಿಖಚಿತವಾದ ದಿವ್ಯ ರಥವನ್ನೇರಿ ಯುದ್ಧ ಭೂಮಿಗೆ ಎದುರಾದ.

ರಥವನ್ನು ಕಂಡಾಗಲೇ ಶತ್ರು ಸೈನ್ಯದ ಎದೆ ನಡುಗುತ್ತಿತ್ತು. ಮಿತವಾದ ಮಧ್ಯಮ ಪಾಂಡವನ ಸೇನೆಗೂ ಅಮಿತವಾದ ಅರ್ಜುನನ ಮಗನ ಸೇನೆಗೂ ಕಾಳಗ ಪ್ರಾರಂಭವಾಯಿತು. ಮಣಿಪುರದ ಮಗನ ಸೈನ್ಯ ಹಸ್ತಿನಾವತಿಯ ತಂದೆಯ ಸೈನ್ಯಕ್ಕಿಂತ ಮಿಗಿಲಾಗಿತ್ತು. ರಕ್ತ ಸಂಬಂಧಿಕರಲ್ಲಿಯೇ ರಕ್ತ ದೋಕುಳಿಯಾಗುತ್ತಿದೆ. ಮಿತ್ರರಾಗಿರಬೇಕಾಗಿದ್ದವರು ಶತ್ರುಗಳಾಗಿದ್ದಾರೆ. ಸಮರಾಂಗಣದಲ್ಲಿ ಸಂಬಂಧಿಗಳಿಗೆ ಸ್ಥಾನವಿಲ್ಲ. ತಮ್ಮ ತಮ್ಮ ಅರಸನಿಗೆ ಗೆಲುವನ್ನು ತಂದುಕೊಡಲು ಸೆಣಸುತ್ತಿದ್ದಾರೆ. ಕದನ ಕ್ಷಣ ಕ್ಷಣಕ್ಕೂ ಕಾವೇರುತ್ತಿದೆ.

ಸಾಮಾನ್ಯ ಮೆರವಣಿಗೆಯೇ ಅನೇಕ ಶಬ್ದಗಳಿಂದ ಗಡಚಿಕ್ಕುವಂತಿರುತ್ತದೆ. ಅಂತಹದರಲ್ಲಿ ಸಮರಾಂಗಣದಲ್ಲಿಯ ಶಬ್ದಗಳಿಂದ ಕಿವಿ ಗಡಚಿಕ್ಕಿದವು. ಶಂಖ, ಜಾಗಟೆ, ಭೇರಿ, ಕೊಂಬು, ಕಹಳೆ ಘೋಷಣೆಗಳಿಂದ ರಣಾಂಗಣ ತುಂಬಿಕೊಂಡಿತ್ತು. ಆನೆಗಳಿಗೆ ಕುತ್ತಿಗೆಗೆ ಕಟ್ಟಿದ ಘಂಟೆಗಳ ಶಬ್ದ, ಕುದುರೆಗಳ ಕೆನೆತ, ಪದಾತಿಗಳ ಜಯಘೋಷ, ಡಕ್ಕೆ ಡಮರುಗಳ ಮಹಾರವ, ಇವೆಲ್ಲವುಗಳಿಂದ ಕೇಳುಗರ ಕಿವಿಗಳಿಗೆ ಕಠೋರತೆಯ ಎರಕ ಹೊಯ್ಯುತ್ತಿತ್ತು ಆ ರಣಾಂಗಣದಲ್ಲಿ ಎಂದು ಕವಿ ವರ್ಣಿಸುತ್ತಿದ್ದಾನೆ.

0: ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಇನ್ನೂ ಕವಿಯ ಹೋಲಿಕೆಗೆ ವಿಸ್ಮಯ ಪಡಬೇಕು, ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರ ನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani. I am Anuja Kumar with the Midday News. The headlines. Prime Minister Narendra Modi visits UNESCO World Heritage Site of Prambanan Temple in Yogyakarta. Says India's participation in temple's conservation reflects shared cultural legacy of the two countries. Prime Minister Modi concludes his Indonesia visit, leaves for Australia to participate in 3rd India-Australia Annual Summit. 2-day BRICS Women Ministerial Meeting begins in Kochi to strengthen cooperation on women's empowerment and sustainable development. Union Home Minister Amit Shah speaks to chief ministers of flood-affected states and assures all possible assistance from the centre. IMD forecasts heavy rainfall and thunderstorms over central and eastern parts of the country. Iran targets American military sites in Bahrain and Kuwait after a wave of US strikes. Global oil prices jump over 2%. And Switzerland beat Colombia 4-3 in penalty shootout to set up quarterfinals against Argentina in FIFA World Cup. And now the news in detail. Prime Minister Narendra Modi today visited the UNESCO World Heritage Site of Prambanan Temple in Yogyakarta along with Indonesian President Prabowo Subianto. The Prime Minister was accorded a traditional welcome with the resonant notes of a gamelan ensemble and a classical Yogyakarta dance performance reflecting Indonesia's rich cultural heritage. The two leaders toured the 9th century temple complex where Prime Minister Modi offered prayers at the main Shiva temple. They also viewed the temple's intricate carvings before witnessing the ongoing conservation efforts being supported through India-Indonesia cooperation. In a joint statement, President Prabowo said, Prambanan stands as a symbol of the centuries-old civilizational bond between India and Indonesia. He thanked India for its support towards the conservation and restoration of the temple complex and said, culture continues to serve as a bridge connecting the two nations. Addressing at the Prambanan Temple in Yogyakarta, Prime Minister Modi described the visit as a deeply spiritual and memorable experience. He thanked the people of Indonesia for preserving this magnificent heritage for nearly 12 centuries and said, India's participation in the temple's conservation reflects the shared cultural legacy of the two countries.
5: Yogyakarta case.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ

0: ಸಂಬಂಧಿಸಿದ ಮನೆ ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
1: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ.

0: ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ವಿ ವೇದಾವತಿ.
1: ನಮಸ್ತೆ ಬಹನ್ ಜಿ. ನಮಸ್ತೆ ಬಹನ್ ಜಿ.
2: ಅಚ್ಛಾ ನಮಸ್ತೆ. ಆಜ್ ಹಮಾರೇ ಭಾರತ್ ಕೆ ದೇವ ಪುರುಷ್ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಜಿ ಕೆ ಜೀವನ್ ಚರಿತ್ರ ಪರ್ ಜಾನ್ಕಾರಿ ಪಾಯೆಂಗೆ.
1: ಹಾಂ ಹಾಂ ಜರೂರ್. ಹಮೇ ಭೀ ಬಹುತ್ ದಿನೋ ಸೇ ಶ್ರೀ ಶಂಕರಾಚಾರ್ಯ ಜಿ ಕೆ ಬಾರೇ ಮೇ ಜಾನ್ಕಾರಿ ಪಾನೆ ಕಿ ಇಚ್ಛಾ ಥಿ. ಉನ್ಕೆ ನಾಮ್ ಸ್ಮರಣ್ ಸೇ ಹಿ ರೋಂಗ್ಟೆ ಖಡೆ ಹೋ ಜಾಯೆಂಗೆ.
2: ಹಾಂ ಹಾಂ, ಜೈಸೆ ಜೈಸೆ ಭಾವ್ ಹೈ ವೈಸೆ ವೈಸೆ ಭಕ್ತಿ ಹೈ.
1: ಹಾಂ ಬಹನ್ ಜಿ, ಸಮಝಾಯೇ ನಾ.
2: ಜಗದ್ಗುರು ಶ್ರೀ ಶಂಕರಾಚಾರ್ಯ ಜಿ ಕಲಿಯುಗಕ್ಕೆ ಋಷಿ ದೇವಾಂಶ ಸಂಭೂತ ಥೆ. ಯೇ ಭಗವಾನ್ ಶಂಕರ್ಕೆ ಅವತಾರ್ ಥೆ.
1: ದೇವಾಂಶ ಸಂಭೂತ್ ಮಾನೆ ಕ್ಯಾ ಹೈ?
2: ಅಂದರೆ ದೇವಾಂಶ ಸ್ವರೂಪಿಗಳು ಮತ್ತು ಅವತಾರ ಪುರುಷರು ಎಂದರ್ಥ.
1: ರೋಂಗ್ಟೆ ಖಡೆ ಹೋನ ಮಾನೆ ಕ್ಯಾ ಹೈ?
2: ಅಂದರೆ ನಮ್ಮ ರೋಮ ರೋಮಗಳು ಉದ್ವೇಗದಿಂದ ಎದ್ದು ನಿಲ್ಲುವುವು, ರೋಮಾಂಚನವಾಗುವುದು ಎಂದರ್ಥ. ಏ ಮಾತಾ ಕಿ ಕೋಕ್ಸೆ ಜನ್ಮ ಲೇಖರ್ ಬಿ ಭೌತಿಕ ದೇಹಕ್ಕೆ ಊಪರ್ಥೆ.
1: ಏ ಮಾನವ್ ಹೋತೆ ಹುವೆ ಬಿ ದೇವತಾ ಥೇನಾ?
2: ಹಾಂ, ಏ ಇಹಲೋಕಕ್ಕೆ ವಾಸಿ ಹೋತೆ ಹುಯೆ ಬಿ ದೇವಲೋಕಕ್ಕೆ ಥೆ. ಉನ್ಹೊನೆ ಹಿಂದೂ ಧರ್ಮಕ್ಕೆ ಡೂಬ್ತಿ ಹುಯಿ ನಯ್ಯಾಕೋ ಕಿನಾರೆ ಲಗಾಕರ್ ಸರ್ವೋಚ್ಚ ಸ್ಥಾನ ದಿಯಾ.
1: ಏ ಬಡೇ ಪರಮಾರ್ಥಿಕ್ ವಿದ್ವಾಂತೆ ದಯಭೂತೇನಾ?
2: ಹೌದು, ಇವರು ಪರಮ ಜ್ಞಾನಿಗಳು, ದೈವಾಂಶ ಸಂಭೂತರು, ಭಗವ

0: ಆತ್ಮತನ ಸಾಕ್ಷಾತ್ಕಾರ ಪಡೆದವರು.
1: ಇನ್ಕೆ ಮಾತಾ ಪಿತಾ ಜನ್ಮಸ್ಥಾನಕ್ಕೆ ಬಾರೆ ಮೇ ಬತಾಯಿಯೇನಾ?
0: ಹಾ ಹಾ, ಭಾರತ ವರ್ಷಕ್ಕೆ ಕೇರಳ ಪ್ರದೇಶ ಮೇ ಪೂರ್ಣಾ ನದಿಕ್ಕೆ ಕಿನಾರೆ ಕಾಲಡಿ ನಾಮ ಕಾ ಏಕ್ ಗಾಂವ್ ಥಾ. ವಹಾ ಶಾಸ್ತ್ರ ಸೇವಿ ಶಿವಗುರು ಅಪ್ನಿ ಪತ್ನಿ ವಿಶಿಷ್ಟಾ ದೇವಿ ಕೆ ಸಾಥ್ ರಹಾ ಕರ್ತೆ ಥೇ.
1: ಉನ್ಕಾ ದೂಸರಾ ನಾಮ ಆರ್ಯಾಂಬಾ ಥಾ ನಾ?
0: ಹಾ ಹಾ, ಸಹಿ ಹೈ. ಶಿವಗುರು ಕೋ ಬೂಡೆ ಹೋನೆ ಪರ್ ಭಿ ಕೋಯಿ ಸಂತಾನ ನಹಿ ಥೀ. ಪತಿ ಪತ್ನಿ ನಿಸ್ಸಂತಾನ ಕಾ ದುಃಖ ಭುಗತ್ನೆ ಲಗೆ.
1: ಭುಗತ್ನ ಎಂದರೆ ಅನುಭವಿಸು, ನಿಸ್ಸಂತಾನ ಎಂದರೆ ಸಂತಾನಹೀನ ಎಂದಲ್ಲವೇ?
0: ಹೌದು. ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಹತ್ತಿರದಲ್ಲೇ ಇದ್ದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಶರಣಾದರು. ಎಲ್ಲಿ ಹಿಂದಿಲ್ ಹೇಳು ನೋಡೋಣ.
1: ದಂಪತಿ ಸಂತಾನ ಪ್ರಾಪ್ತಿ ಕೇಳಿಯೆ ಪಾಸ್ಕೆ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರವತಾಳೇಶ್ವರ ಸ್ವಾಮಿ ಕೆ ಸೇವಾ ಮೇ ನಿರತ್ತೆ.
0: ಕಂದಮೂಲ್ ಖಾಕರ್ ಶಿವಜಿ ಕಿ ಪೂಜಾ ಅರ್ಚನಾ ಕರ್ನೆ ಲಗೆ. ವರ್ಷ ಪೂರಾ ಹೋನೆ ಸೆ ಏಕ್ ದಿನ ಪಹಲೆ ಶಿವಜಿನೆ ಸ್ವಪ್ನ ಮೇ ದರ್ಶನ್ ದೇಕರ್ ಕೃತಾರ್ಥ ಕಿಯ.
1: ಭಗವಾನ್ ಕಿ ಸೇವಾ ಸೆ ಫಲ್ ಜಲ್ದಿ ಹಿ ಪ್ರಾಪ್ತ ಹೋತಾ ಹೈ ನಾ?
0: ಹಾ ಹಾ, ಜರೂರ್. ಭಗವಂತನು ಎಂದೂ ನಂಬಿದವರ ಕೈ ಬಿಡುವುದಿಲ್ಲ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ದಂಪತಿನೇ ದೀರ್ಘಾಯು ಸರ್ವಜ್ಞ ಪುತ್ರ ಕೇಳಿ ಪ್ರಾರ್ಥನಾ ಕಿ. ಮಗರ್ ಭಗವಾನ್ನೇ ದೀರ್ಘಾಯು ಯಾ ಸರ್ವಜ್ಞ ಮೇಸೆ ಏಕಿ ಬಾಚುನ್ನೇ ಕೇಳಿಯ ಕಹ.
1: ಅಂದರೆ ಭಗವಂತನು ದೀರ್ಘಾಯು ಅಥವಾ ಸರ್ವಜ್ಞರಲ್ಲಿ ಯಾವುದಾದರೂ ಒಂದನ್ನು ಕೇಳು ಎಂದರಲ್ಲವೇ?
0: ಹೌದು. ಶಿವಗುರು ಕೋ ಸರ್ವಜ್ಞ ಹಿ ಪ್ರಿಯಲಗ ಇಸಿಲಿಯೇ ವಹಿ ಮಂಗ. ವಿಶಿಷ್ಟಾದೇವಿನೇ ವೈಶಾಖ ಶುಕ್ಲ ತೃತೀಯಕ್ಕೆ ಶುಭ ಮಧ್ಯಾಹ್ನ ಕಾಲಮೇ ಏಕ್ ತೇಜಸ್ವಿ ಪುತ್ರಕೋ ಜನಂದಿಯ.
1: 423 ವರ್ಷಗಳ ಹಿಂದೆ ವೈಶಾಖ ಶುದ್ಧತಿಗೆ ಮಧ್ಯಾಹ್ನ ಒಂದು ತೇಜಸ್ವಿ ಪುತ್ರರತ್ನಕ್ಕೆ ಜನ್ಮ ನೀಡಿದರು ಎಂದರಲ್ಲವೇ?
0: ಹಾ ಹಾ, ಶಂಕರ್ ಭಗವಾನ್ ಕೆ ಆಶೀರ್ವಾದ ಸೆ ಹುಯೆ ಪುತ್ರಕ ನಾಮ್ ಶಂಕರ್ ಹಿ ರಖಾ ಗಯ.
1: ಭಗವಾನ್ ಶಂಕರಾಚಾರ್ಯ ಕಾ ಜನ್ಮ ಕಾಲ ಬಹುತ್ ವಿವಾದಾತ್ಮಕ ಹೈ ನಾ?
0: ಹಾ, ಯೇಹಿ ನಹಿ, ಕೈ ಮಹಾಪುರುಷೋಂ ಕಾ ಜನ್ಮದಿನ್ ಆಜ್ಕಲ್ ಭಿ ವಿವಾದಾತ್ಮಕತೋ ಹೈ ಹಿ. ಇನ್ಕೆ ಕೈ ನಾಮ ಹೈ ಜೈಸೆ ಬ್ರಹ್ಮಸ್ವರೂಪಾಚಾರ್ಯ, ದೂಸರಾ ನಾಮ ಹೈ ಸುರೇಶ್ವರಾಚಾರ್ಯ.
1: ಅಂದರೆ ಇವರಿಗೆ ಅನೇಕ ನಾಮಧೇಯಗಳಿದ್ದವು ಎಂದಲ್ಲವೇ?
0: ಹಾ, ಬಾಲ್ ಬಹು ಶಾಂತ ಧೀರ್ ತೀಕ್ಷ್ಣ ಬುದ್ಧಿ ಕಾ ಥಾ. ಶಂಕರ್ ಕೆ ಉಪನಯನ್ ಸಂಸ್ಕಾರ ಕೆ ಪಹಲೆ ಹಿ ಪಿತಾಜಿ ಕಾ ದೇಹಾಂತ ಹುವಾ. ಶಂಕರ್ ಕೆ ಪಾಂಚವಾ ಸಾಲ್ ಪೂರ್ಣ ಹೋನೆ ಪರ್ ಮಾತಾನೆ ಶಾಸ್ತ್ರೀಯ ವಿಧಿ ಸೆ ಉಪನಯನ ಸಂಸ್ಕಾರ ಕರ್ಕೆ ಉಸ್ಕೋ ಗುರುಕಲ್ ಭೇಜ್ ದಿಯ.
1: ಶಂಕರ್ ಪಡಾಯಿ ಮೇ ಶಾಸ್ತ್ರಾರ್ಥ ಅಧ್ಯಯನ್ ಮೇ ವ್ಯವಹಾರ ಮೇ ಬಹುತ್ ನಿಪುಣ ಥೆ ನಾ?
0: ಹಾ ಹಾ, ದೋ ಸಾಲ್ ಮೇ ಹಿ ಸಭಿ ಉಪನಿಷತ್ ಪುರಾಣ ವೇದ ಔರ್ ಸಭಿ ಧರ್ಮಶಾಸ್ತ್ರೋಂ ಕಾ ಅಧ್ಯಯನ್ ಸಂಪೂರ್ಣ ರೂಪ ಸೆ ಕಿಯ.
1: ದಶದಿಕ್ಕುಗಳಲ್ಲೂ ಇವರ ಹೆಸರು ಪ್ರಖ್ಯಾತಗೊಂಡಿತು ಅಲ್ಲವೇ?
0: ಹಾ ಹಾ, ಏಕ್ ಬಾರ್ ಗುರುಕುಲ್ ಕೆ ನಿಯಮಾನುಸಾರ ಶಂಕರ್ನೇ ಏಕ್ ದಿನ್ ಭಿಕ್ಷಾ ಕೇಳಿ ಏಕ ಗರೀಬ್ ಬ್ರಾಹ್ಮಣ್ ಕೆ ಘರ್ ಪಹುಂಚೆ. ಉನ್ಕೆ ಘರ್ ಮೇ ದೇನೆ ಕೇಳಿ ಕುಚ್ ಭಿ ನಹಿ ಥಾ. ಶಂಕರ್ ಕೆ ಅನುರೋಧ ಪರ್ ಏಕ್ ಆವಲಾ ಹಿ ಭಿಕ್ಷಾ ಕೆ ರೂಪ ಮೇ ದೇ ದಿಯ. ಶಂಕರ್ ಕಾ ದಿಲ್ ಬಹುತ್ ಪಿಗಲ್ ಗಯ.
1: ಆವಲಾ ಎಂದರೇನು ಬಹಂಜಿ?
0: ಆವಲಾ ಎಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ.
1: ದಿಲ್ ಪಿಗಲ್ನ ಎಂದರೇನು ಬಹಂಜಿ?
0: ಅಂದರೆ ಮನಸ್ಸು ಕರಗಿ ನೀರಾಗುವುದು ಎಂದರ್ಥ. ಉನ್ನೊನೆ ವಹಿ ಲಕ್ಷ್ಮೀ ದೇವಿ ಕ ಸ್ತೋತ್ರ ರಚ್ಕರ್ ಲಕ್ಷ್ಮೀ ಸೆ ಗರೀಬ್ ಬ್ರಾಹ್ಮಣ್ ಕೋ ಧನ ದೇನೆ ಕಿ ಪ್ರಾರ್ಥನಾ ಕಿ.
1: ಶಂಕರರು ಆ ಬಡವನಿಗೆ ಐಶ್ವರ್ಯ ನೀಡುವಂತೆ ಮಾತೆ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿದರು.
0: ಹೌದು, ಕನಕಧಾರಾ ಶ್ಲೋಕವನ್ನು ಆಗಲೇ ಇವರು ರಚಿಸಿದರು. ದೂಸರೆ ಹಿ ದಿನ ಉಸೆ ಬ್ರಾಹ್ಮಣ್ ಕಾ ಘರ್ ಸೋನೆ ಕೆ ಆವಲೋನ್ ಸೆ ಭರ್ಗಯ.
1: ಅಬ್ಬಾ, ಎಂತಹ ಮಹಿಮರು! ಯೇ ಘಟ್ನಾ ಬಾಲಕ್ ಶಂಕರ್ ಕಿ ಖ್ಯಾತಿ ಹೇತು ಪರ್ಯಾಪ್ತ ಹೈ ನಾ?
0: ಹಾ ಹಾ, ಗುರುಕುಲ್ ಸೆ ಲೌಟ್ ಆಯೇ ಮಾನೆ ವಿವಾಹ ಕರ್ನೆ ಕೋ ಕಹಾ. ಮಗ ಶಂಕರ್ನೆ ಅಪ್ನೆ ಅಸಮ್ಮತಿ ಪ್ರಕಟ್ ಕಿ.
1: ಅಂದರೆ ಇವರಿಗೆ ವಿವಾಹವಾಗುವಂತೆ ತಾಯಿಯ ಬಲವಂತ ಪಡಿಸಿದಾಗ ಇವರು ತಮ್ಮ ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಅಲ್ಲವೇ?
0: ಹೌದು, ಶಂಕರರು ಮನೆಯಲ್ಲೇ ಶಾಸ್ತ್ರಾರ್ಥ ಅಧ್ಯಯನದ ಜೊತೆಗೆ ಮಾತೃಸೇವೆಯಲ್ಲಿ ಸದಾಕಾಲವೂ ನಿರತರಾಗಿರುತ್ತಿದ್ದರು. ಅನೇಕ ಪಂಡಿತರು ಶಾಸ್ತ್ರಾಧ್ಯಯನ ಮಾಡಲು

0: ಇವರ ಮನೆಗೆ ಬರುತ್ತಿದ್ದರು.
1: ಏ ಬಡೆ ಮಾತು ಭಕ್ತ ಥೇನಾ.
0: ಹಾ, ಇಸ್ಕೆ ಲಿಯೆ ಏಕ್ ನಿದರ್ಶನ್ ಹೈ, ಮಾ ರೋಜ್ ಅಪ್ನೇ ಘರ್ ಸೆ ದೂರ ರಹನೆ ವಾಲಿ ಪೂರ್ಣಾ ನದಿ ಮೇ ನಹಾನೆ ಜಾತಿ ಥಿ. ಕಮ್ಜೋರಿ ಔರ್ ಬೀಮಾರ್ ಸೆ ಏಕ್ ದಿನ ರಾಸ್ತೆ ಮೇ ಅಚೇತ್ ಹೋಕರ್ ಗಿರ್ ಪಡಿ. ಶಂಕರ್ ಜಿ ಉಸೆ ಡೂಂಡ್ತೆ ಆಯೆ, ಮಾ ಕಿ ಅಸಹಾಯಕತಾ ಸೆ ಬಹುತ್ ದುಃಖಿ ಹುಯೆ.
1: ಹಾಯ್ ಹಾಯ್, ಇನ್ಕೋ ಮಾತಾ ಪರ್ ಕಿತ್ನಾ ಪ್ರೇಮ್ ಥಾ.
0: ಹಾ, ಮಾತೃಭಕ್ತ ಶಂಕರ್ ಭಗವಾನ್ ಸೆ ಪ್ರಾರ್ಥನಾ ಕರ್ಕೆ ಪೂರ್ಣಾ ನದಿ ಕೋ ಅಪನೇ ಘರ್ಕೆ ಆಗೆ ಲಾನೆ ಕೆಲಿಯೆ ಪ್ರಾರ್ಥನಾ ಕಿ. ಭಗವಾನ್ ಅಪನೆ ಭಕ್ತ ಕಿ ಪ್ರಾರ್ಥನಾ ಕೋ ಮಾನ್ಕರ್ ಪೂರ್ಣಾ ನದಿ ಉನ್ಕೆ ಘರ್ಕೆ ಆಮೆ ಹಿ ಬಹನೆ ಲಗ.
1: ಅಂದರೆ ಪೂರ್ಣಾ ನದಿಯು ಇವರ ಮನೆಯ ಅಂಗಳದಲ್ಲಿ ಹರಿಯುತ್ತಲ್ಲವೇ?
0: ಹೌದು, ಕೇರಳಕ್ಕೆ ರಾಜ ರಾಜಶೇಖರ್ 7 ವರ್ಷೀಯ ಶಂಕರ್ ಕಿ ದೈವ ಭಕ್ತಿ ಔರ್ ಪಾಂಡಿತ್ಯ ಸೆ ಪ್ರಭಾವಿತ ಹುಯೆ. ರಾಜಾನೆ ಅಪನೆ ಪ್ರಧಾನ ಮಂತ್ರಿ ಕೋ ಏಕ ಹಾತಿ ಉಸ್ ಲಡ್ಕೆ ಕೋ ದೇನೆ ಕೆ ಕಹಾ. ರಾಜಮಹಲ್ ಮೇ ಉಸ್ ಬಾಲಕ್ ಕೋ ಆನೆ ಕಾ ನಿಮಂತ್ರಣ ಭಿ ಭೇಜಾ. ಬಾಲಕ್ ನೆ ಹಾತಿ ಸ್ವೀಕಾರ ನಹೀ ಕಿಯಾ, ಅಪನಾ ಅಸಮರ್ಥತಾ ಪ್ರಕಟ್ ಕಿ.
1: ಸಮರ್ಥ ಅಸಮರ್ಥ ಸ್ವೀಕಾರ ತಿರಸ್ಕಾರ ವಿಲೋಮ ಶಬ್ದ ಹೈ ನಾ?
0: ಹಾ ಹಾ, ಬಾಲಕ್ ಶಂಕರ್ ನೆ ರಾಜಾ ಕೋ ಸಮಜಾಯಾ ಕಿ ಚಾರೋ ವರ್ಣೋ ಕೋ ಉನ್ಕೆ ಧರ್ಮಾನುಸಾರ ಚಲ್ನಾ ಔರ್ ಅಪನಾ ಅಪನಾ ಕರ್ತವ್ಯ ನಿಭಾನೆ ಕಾ ನಿಯಮ ಹೈ. ಹಮ್ ಬ್ರಾಹ್ಮಣೋ ಕಾ ಕಾರ್ಯ ವೇದಾಧ್ಯಯನ್ ಏವಂ ಅಧ್ಯಾಪನ್ ಕಾ ಕಾಮ್ ಹೈ. ಹಮೇ ಹಾತಿ ಕೋ ಲೇಕರ್ ಕ್ಯಾ ಕರ್ನಾ ಹೈ, ಇಸಿಲಿಯೆ ಹಾತಿ ಮುಜೆ ನಹೀ ಚಾಹಿಯೆ.
1: ರಾಜಾ ಬಾಲಕ್ ಕಿ ಬಾತೋನ್ ಸೆ ಔರ್ ಪ್ರಭಾವಿತ ಹುವಾ ಹೋಗಾನಾ?
0: ಹಾ, ತನ್ನ ಮಂತ್ರಿಗಳ ಸಂಗಡ ಶಂಕರನನ್ನು ಭೇಟಿ ಮಾಡಲು ಸ್ವಯಂ ಕಾಲಡಿ ಗ್ರಾಮಕ್ಕೆ ರಾಜನೇ ಬಂದನು. ಬಾಲಕನು ರಾಜನಿಗೆ ಯಥಾಯೋಗ್ಯ ಸತ್ಕಾರವನ್ನು ಮಾಡಿದನು ಅಲ್ಲವೇ?
1: ಹಾ, ಭಾವಾವೇಶ ಸೆ ಶಂಕರ್ ಕೆ ಚರಣೋ ಮೇ ಸ್ವರಣ ಸೆ ಸಿಕ್ಕೆ ರಖಕರ್ ಪ್ರಣಾಮ ಕಿಯಾ. ಶಂಕರ್ ನೆ ಅಪ್ನೆ ಸನ್ಯಾಸತ್ವ ಪಾಲನ್ ಮೇ ಬಾಧಾ ಸಮಜ್ಕರ್ ಉನ್ ಸಿಕ್ಕೋ ಕೋ ಕೈ ಬ್ರಾಹ್ಮಣೋ ಕೋ ಬಾಂಟಾ.
0: ಬಾಲಕ್ ಶಂಕರ್ ಕೆ ಮನ್ ಮೇ ಸನ್ಯಾಸ ಲೇನೆ ಕಿ ಪ್ರಬಲ ಇಚ್ಛಾ ಹುಯಿ. ಮಾತಾಜಿ ಸೆ ಆಜ್ಞಾ ಮಾಂಗೆ, ಮಗರ್ ಮಾನೆ ಅನುಮತಿ ನಹೀ ದಿ. ಮಾ ಕೋ ಬೇಟ ಸನ್ಯಾಸ ಲೇನಾ ಉಚಿತ್ ನಲಗ.
1: ಅಂದರೆ ತಾಯಿಯು ಮಗನಿಗೆ ಸನ್ಯಾಸ ಸ್ವೀಕರಿಸಲು ಅನುಮತಿ ನೀಡಲಿಲ್ಲವೇ?
0: ಹಾ ಜರೂರ್. ಅಬ್ ಶಂಕರ್ ಕೆ ಆಯು 8 ವರ್ಷಕ್ಕೆ ಹೋ ಚುಕಿ ಥಿ. ಮಾ ಕೆ ಸಾತ್ ಏಕ್ ಬಾರ್ ನಹಾನೆ ನದಿ ಕೆ ಪಾಸ್ ಗಯೆ, ತಬ್ ವಹಾ ಏಕ್ ಮಗರ್ನೆ ಶಂಕರ್ ಕಾ ಪಾವ್ ಪಕಡ್ ಲಿಯಾ ಔರ್ ನೀಚೆ ನದಿ ಕಿ ಓರ್ ಲೇ ಜಾನೆ ಲಗ.
1: ಹಾಯ್ ಹಾಯ್, ಉಸೆ ಕೈಸಾ ಬಚಾಯಾ?
0: ಬಚಾನೆ ಕಾ ಪ್ರಯಾಸ್ ವ್ಯರ್ಥ ಹೋನೆ ಪರ್ ಶಂಕರ್ ನೆ ಮಾ ಸೆ ಅನುರೋಧ ಕಿಯಾ ಕಿ ಮಾ ಮುಜೆ ಸನ್ಯಾಸ ಲೇನೆ ಕಿ ಅನುಮತಿ ದೋ, ತಾಕಿ ಅಂತಿಮ ಸಮಯ ಮೇ ಭಗವಾನ್ ಕೋ ಸ್ಮರಣ ಕರ್ ಸನ್ಯಾಸ ಲೇಕರ್ ಮುಕ್ತ ಹೋ ಜಾವು.
1: ವಿಧಿ ಇಲ್ಲದೆ ಮಗನನ್ನು ಮೊಸಳೆಯ ಬಾಯಿಯಿಂದ ಪಾರು ಮಾಡಲು ತಾಯಿಯು ಅನುಮತಿ ಇತ್ತಳು ಅಲ್ಲವೇ?
0: ಹಾ ಹಾ, ಲಹುಲುಹಾನ್ ಶಂಕರ್ ಕೋ ಪ್ರಭು ಕಿ ದಯಾಸೆ ಮಗರ್ನೆ ಛೋಡ್ ದಿಯಾ. ಮಾನೆ ಉಸೆ ಘರ್ ಲೇ ಚಲ್ನೆ ಕೋ ಕಹಾ, ಮಗರ್ ಸನ್ಯಾಸಿ ಕೋ ಘರ್ ಕಹಾ ಮಾಸೆ ಹಿ ಪುಚಾ.
1: ವಾಹ್, ಶಂಕರ್ ಜಿ ಕಾ ಸಂಕಲ್ಪ ಕಿತ್ನಾ ದೃಢ ಹೈ ನಾ.
0: ಏಕ್ ಬಾರ್ ಗುರುಮುಖ ಸೆ ಸುನಾ ಥಾ ಕಿ ಸ್ವಯಂ ಪತಂಜಲಿ ಭಗವಾನ್ ನರ್ಮದಾ ಕೆ ಕಿನಾರೆ ಏಕ ಗುಫಾ ಮೇ ಸಹಸ್ರೋ ವರ್ಷೋನ್ ಸೆ ಸಮಾಧಿಸ್ತ ಹೈ. ತುರಂತ ಶಂಕರ್ ಜಿ ಉನ್ಕಿ ಖೋಜ್ ಮೇ ನಿಕಲ್ ಪಡೆ, ಉಸ್ ಗುಫಾ ತಕ್ ಪಹುಂಚೆ.
1: ಶಂಕರ್ ಜಿ ಕೋ ಋಷಿ ಮುನಿ ಜ್ಞಾನಿ ಏಂ ಯೋಗಿಯೋಂಕೆ ಪ್ರತಿ ವಿಶೇಷ ರುಚಿ ಥಿ ನಾ?
0: ಹಾ ಹಾ ಜರೂರ್, ಯೋಗಿ ಕೆ ನಿಶ್ಚಲ ದೇಹ ಮೇ ಸ್ಪಂದನ್ ಹೋನೆ ಲಗ. ಯದ್ ದೇಖ ಶಂಕರ್ ನೆ ಉನ್ಹೆ ನತಮಸ್ತಕ್ ಪ್ರಣಾಮ ಕಿಯಾ. ಗೋವಿಂದ ಪಾದನೆ ಶಂಕರ್ ಕೋ ಅಪನಿ ಸಾರಿ ವಿದ್ಯಾ ದೇನೆ ಸಿಖಾನೆ ಲಗೆ. ಜಾನೆ ಕೆ ಪಹಲೆ ಗುರುನೆ ಶಂಕರ್ ಸೆ ಕಹಾ ಕಿ ವೈದಿಕ ಧರ್ಮ ಕಿ ಪುನಃ ಸಂಸ್ಥಾಪನಾ ಕರ್ನೆ ಕೇಳಿಯೆ ಶಂಕರ್ ಕೆ ಅಂಶ ಸೆ ತುಮಾರ ಜನ್ಮ ಹುವಾ ಹೈ. ಯಹಾ ಸೆ ಕಾಶಿ ಜಾಕರ್ ಶಂಕರ್ ಭಗವಾನ್ ಕಹಕರ್ ಉನ್ಹೋನೆ ದೇಹ ತ್ಯಾಗ ಕಿಯಾ.
1: ದೇಹ ತ್ಯಾಗವೆಂದರೆ ಮರಣ ಹೊಂದುವುದು ಎಂದಲ್ಲವೇ?
0: ಹೌದು, ಹಾಗೆ ಗುರುಕಿ ಆಜ್ಞಾನುಸಾರ ವಾರಣಾಸಿ ಪಹುಂಚ್ಕರ್ ಮಣಿಕರ್ಣಿಕಾ ಘಾಟ್ ಕೆ ನಿಕಟ್ ಆವಾಸ ರಹನೆ ಲಗೆ.
1: ಮಣಿಕರ್ಣಿಕಾ ಎಂಬುದು ಕಾಶಿಯ ಒಂದು ಪ್ರಸಿದ್ಧ ಘಟ್ಟದ ಹೆಸರಲ್ಲವೇ?
0: ಹೌದು, ವಹಾ ಕೈ ಪಂಡಿತೋನ್ಸೆ ವಾದ್ ವಿವಾದ ಕರ್ಕೆ ಪರಾಜಿತ್ ಕಿಯಾ. ವಹಾ ಕೈ ಯುವಕ್ ಉನ್ಕೆ ಶಿಷ್ಯತ್ವಕ್ಕೋ ಗ್ರಹಣ ಕಿಯಾ. ವಹಿ ರಾಸ್ತೆ ಮೇ ಏಕ್ ಬಾರ್ ಏಕ್ ಶೌ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಬೆಳೆ ವಿಮೆ ಯೋಜನೆಗಳ ಕುರಿತಾಗಿ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಹೆಚ್ಬಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಗಿರಿ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಇನ್ನು ಸಿರಿಗಂಧ 7:45. 9:15 ಪ್ರಚಲಿತ ವಿದ್ಯಮಾನ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಪ್ರಚಲಿತ ವಿದ್ಯಮಾನ ಇಂದು ರಾತ್ರಿ 9:15. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇಂದು ರಾತ್ರಿ 9:30 ಅಂತಾರಾಷ್ಟೀಯ ಅಥ್ಲೆಟ್ ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 10:00 ಸುಬೀಂದ್ರ ರಾವ್ ಅವರ ಸಿತಾರ್ ವಾದನ, ತಬಲಾ ಸಾಥ್ ಪಂಡಿತ್ ರವೀಂದ್ರ ಯಾವ್ಗಲ್. ಗೀತಚಂದ್ರಿಕೆ ಮೆಲೋಡಿ ಟೈಮ್ ಮೂಡಿ ಬರ್ತಾ ಇದೆ ರಾತ್ರಿ 10:30. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಉಡಿಯಾರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:03:20. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

ಈಗ ಸಿಂಗಲ್ ಚಾನೆಲ್ ಕೊಟ್ಟಿದ್ದೈತಲ್ಲ ಅದಕ್ಕೂ ಲೆವೆಲ್ ಕಡಿಮೆ ಬರ್ತಾ ಇದ್ದೇನಾ? ಸಿಂಗಲ್ ಕೊಟ್ಟಿದ್ರೆ ಓಕೆ. ಈಗ ನೋಡು, ಈಗ ನೋಡು ಲೆವೆಲು ಬರ್ತಾ ಇದಲ್ಲ. ಎಕೋ ಏನಿಲ್ಲಲ್ಲ, ಎಕೋ ಐತಾ? ಓಕೆ, ನಾನು ಪ್ರೈಮರಿ ಕೊಡ್ತೀನಿ. ಪ್ರೈಮರಿ ಇಲ್ಲ ಇಲ್ಲಿ, ಅದೇನು ಎಕೋ ಬರ್ತಾ ನೋಡ್ತೀನಿ. ಹಾಂ, ಸಿಗ್ನಲ್ ಬಂದಿಲ್ಲ. ಆ ಎ ವಿ ಓಪನ್ ಮಾಡು ನೋಡೋಣ. ಹಾಂ ಬಂತು.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಒಂದು ಸಂಸ್ಥೆನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಡಿಗ್ರಿ ಪಡೀಲಿಕ್ಕೆ ಒಬ್ರು ಸೇರ್ಕೊಡ್ತಾರೆ, ಆದ್ರೆ ಅಲ್ಲಿ ಯಾವುದೋ ಒಂದು ಜಾತಿ ಕಾರಣದಿಂದ ಗೆಳೆಯರು ಏನೋ ಒಂದು ರ್ಯಾಗಿಂಗ್ ಅಥವಾ ಒಂದು ಹರಾಸ್ಮೆಂಟ್ ಏನೋ ಒಂದು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನ್ ಮಾಡಬೇಕು, ಅದನ್ನು ಕಾಲೇಜ್ ಕಮಿಟಿಗೆ ತಿಳಿಸಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಅನೇಕ ಕೆಲವು ಗೊಂದಲಗಳಿವೆ. ಆಮೇಲೆ ಹೆಚ್ಚಿನ ಒಂದು ಏನಾದರೂ ಹಾನಿ ಮಾಡಲಿಕ್ಕೆ ಕೂಡ ರೆಡಿ ಆಗ್ತಾರೆ. ಆ ಸಿಚುವೇಶನ್ ಸ್ವಲ್ಪ ಗಂಭೀರ ಆಗುತ್ತೆ. ಏನ್ ಮುಂದುವರಿಬೇಕಾಗತ್ತೆ, ಏನ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ?
2: ಸರ್, ಇಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಸರ್. ನಾವು ಯಾರನ್ನು ಜಾತಿ ಆಧಾರದ ಮೇಲೆ ಕಿರುಕುಳ ನೀಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ. ಆವಾಗ ನಾವು SC/ST ಅಟ್ರಾಸಿಟೀಸ್ ಆಕ್ಟ್ 1989 ಮತ್ತು ಇದು ಕಾಲೇಜಲ್ಲಿ ಆಗಿರೋದ್ರಿಂದ ಆಂಟಿ ರ್ಯಾಗಿಂಗ್ ರೆಗ್ಯುಲೇಷನ್ ಅಡಿಯಲ್ಲಿ ಇದು ಗಂಭೀರವಾದ ಅಪರಾಧ ಅಂತ ಪರಿಗಣಿಸ್ತೀವಿ ಸರ್.
1: ಹೇಗೆ ಮುಂದುವರಿಬೇಕು, ಮುಂದೆ ಈ ರೀತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತಂದ್ರೆ?
2: ಇದಕ್ಕೆ ದೂರು ನೀಡೋಕಿನ ಮುಂಚೆ ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಅಂದ್ರೆ ಯಾರಾದ್ರೂ ಮೆಸೇಜ್ ಮುಖಾಂತರ, ಫೋಟೋ ಮುಖಾಂತರ, ವಿಡಿಯೋಗಳ ಮುಖಾಂತರ ಏನಾದ್ರೂ ಕಿರುಕುಳ ನೀಡಿದ್ರೆ ಅದನ್ನ ನಾವು ಸಂಗ್ರಹಣೆ ಮಾಡಬೇಕಾಗತ್ತೆ ಸರ್. ಆಮೇಲೆ ಯಾವಾಗ ಎಲ್ಲಿ ಯಾರು ಎಂಬುವರ ವಿವರ, ಅವರ ಹೆಸರು, ಅವರ ಹುದ್ದೆ, ಅವ್ರು ಏನ್ ಓದ್ತಾ ಇದ್ದಾರೆ, ಅವ್ರು ಯಾವ ಹುದ್ದೆ ಮೇಲಿದ್ದಾರೆ, ಅದನ್ನ ನಾವು ಬರೆದಿಡಬೇಕಾಗ್ತದೆ. ಆಮೇಲೆ ಆ ಸಂದರ್ಭ ನೋಡಿದವರು, ಆ ಘಟನೆ ನೋಡಿದವರು ಯಾರಾದ್ರೂ ಅಲ್ಲಿ ಸಾಕ್ಷಿಗಳು ಅಂತ ಇದ್ರೆ ಅವರ ಹೆಸರನ್ನು ನಾವು ದೂರು ನೀಡುವಾಗ ಬೇಕಾಗತ್ತೆ. ಹಾಗಾಗಿ ನಾವು ಸಂಗ್ರಹಿಸಬೇಕಾಗತ್ತೆ ಸರ್.
1: ಎಲ್ಲಿ ದೂರು ನೀಡಬೇಕು?
2: ಆ ಕಾಲೇಜಲ್ಲಿ, ಪ್ರತಿ ಕಾಲೇಜಲ್ಲಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಇರುತ್ತೆ ಸರ್. ಆ ಆಂಟಿ ರ್ಯಾಗಿಂಗ್ ಕಮಿಟಿಗಳ ಬಗ್ಗೆ ಅವರ ಕಾಲೇಜಲ್ಲಿ ಮಾಹಿತಿಯನ್ನ ನೀಡಲಾಗ್ತದೆ. ಅಂದ್ರೆ ಯಾವುದೋ ನೋಟಿಸ್ ಬೋರ್ಡ್ ಅನ್ಬೋದು ಅಥವಾ ಯಾವುದೋ ಗೋಡೆ ಮೇಲೇನೋ ಅದು ಕಮಿಟಿಯಲ್ಲಿ ಯಾರಿದ್ದಾರೆ, ಆ ಮೆಂಬರ್ಸ್ ಯಾರಿದ್ದಾರೆ, ಏನಂದ್ರೆ ಉಲ್ಲಂಘನ ಆಗತ್ತೆ, ಏನಂದ್ರೆ ನಿಮ್ಗೆ ಹೆರಾಸ್ಮೆಂಟ್ ಆಗತ್ತೆ, ಏನಂದ್ರೆ ರ್ಯಾಗಿಂಗು, ಅದೆಲ್ಲವನ್ನ ಕಾಲೇಜಲ್ಲಿ ಬರೆದಿಟ್ಟಿರ್ತಾರೆ ಸರ್. ಅಲ್ಲಿ ನಾವು ನೋಡಿ ಆ ಆಂಟಿ ರ್ಯಾಗಿಂಗ್ ಕಮಿಟಿಗೆ ನಾವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಬೇಕಾಗತ್ತೆ. UGCಯಲ್ಲೂ ಕೂಡ ಆಂಟಿ ರ್ಯಾಗಿಂಗ್ ಹೆಲ್ಪ್ ಲೈನ್ ಇದೆ. ಇದು 24 ಗಂಟೆಗಳ ಕಾಲ ಇರುವಂತ ಉಚಿತವಾದ ಹೆಲ್ಪ್ ಲೈನ್ ಸರ್. ಇದು ಇದ್ರ ನಂಬರ್

0: ಏನಂದ್ರೆ 1800 180 5522. ಇದು ಇಲ್ಲಿ ನಾವು ಫೋನ್ ಮಾಡಿ ಆನ್ಲೈನ್ ಮುಖಾಂತರ ನಾವು ಹೇಳಬಹುದು. ಆಮೇಲೆ ಆಂಟಿ ರ್ಯಾಗಿಂಗ್ .in ನಲ್ಲಿ ಕೂಡ ನಾವು ಅರ್ಜಿಯನ್ನ ಅಥವಾ ದೂರನ್ನ ನಾವು ಸಲ್ಲಿಸಬಹುದು. ಈ ದೂರನ್ನ ಸಲ್ಲಿಸಿದ್ರೆ ನನ್ಗೆ ಇನ್ನೂ ಮತ್ತೆ ಮುಂದೆ ಹೆರಾಸ್ಮೆಂಟ್ ಆಗ್ಬಹುದು, ರ್ಯಾಗಿಂಗ್ ಹೆಚ್ಚಾಗಬಹುದು ಅಂತ ನಿಮ್ ಯೋಚನೆ ಏನಾದ್ರೂ ಇದ್ರೆ ಅದು ಹಾಗಾಗಲ್ಲ. ಯಾಕಂತಂದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದಿಲ್ಲ. ಇದನ್ನ ನಾವು ಆಂತರಿಕವಾಗಿನೇ ನಾವು ನೋಡ್ತೀವಿ, ಆಗ್ಲಿ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸುವುದಿಲ್ಲ.
1: ಆಮೇಲೆ ಈಗ ಈ SC ST ಅಟ್ರಾಸಿಟಿ ಆಕ್ಟ್ ಅಡಿನಲ್ಲಿ ಕೂಡ ದೂರು ನೀಡಬಹುದಾ?
0: ಹೌದು, SC ST ಆಕ್ಟ್ ಅಡಿಯಲ್ಲೂ ನಾವು ಪೊಲೀಸ್ಗೆ ನಾವು ದೂರು ನೀಡಿದ್ರೆ ಅದು FIR ಆಗಿ ದಾಖಲಾಗಿಸುತ್ತದೆ. ಇಲ್ಲಿ ಪೊಲೀಸರು ಕೇಸ್ ಅನ್ನ ರಿಜಿಸ್ಟರ್ ಮಾಡಕ್ಕೆ ನಿರಾಕರಿಸುವಂತಿಲ್ಲ. ಅದೇ ರೀತಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಕಾಲೇಜ್ ಅಥವಾ ಪೊಲೀಸರು ಸ್ಪಂದಿಸದಿದ್ರೆ NCSCಗೆ ಕೂಡ ಆನ್ಲೈನ್ ಮುಖಾಂತರ ನಾವು ದೂರನ್ನ ನೀಡಬಹುದು.
1: ಏನೋ ಒಂದು ಭಯದ ವಾತಾವರಣ ಇರ್ತದೆ, ನನಗೆ ಇಲ್ಲಿ ರ್ಯಾಗಿಂಗ್ ಆಗುತ್ತೆ, ನಾನು ಇಲ್ಲಿ ಓದ್ಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಆ ರೀತಿಯಾದಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ.
0: ಅದೇ ನಾನು ಹೇಳಿದ ಹಾಗೆ ನೀವು ದೂರನ್ನ ನೀಡಿದ್ರೆ ನಿಮ್ಮ ಹೆಸರನ್ನ ಬಹಿರಂಗಗೊಳಿಸೋದು.
1: ಈ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮ ಕೇಳಿದ್ರಿ.

ಮ್ಯೂಸಿಕಲಿ ಆರಿಸೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸಮಯ ಸರಿಯಾಗಿ 3:39. ಇನ್ನು ಪ್ರಶ್ನೆಗಳನ್ನ ನಾವು ಕೇಳುವಂತಹ ಸಮಯ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಕ್ಕೆ ನಾನ್ ತಯಾರಾಗಿದ್ದೀನಿ, ಉತ್ತರ ಹೇಳಕ್ಕೆ ನೀವು ರೆಡಿನಾ? ನಿಮ್ಮ ಮೊಬೈಲ್ಗಳು ನಿಮ್ಮ ಕೈಯಲ್ಲಿರಲಿ, ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಮ ಮನಸ್ಸಲ್ಲಿ ಇರಲಿ. ಸೊ ಪ್ರಶ್ನೆ ಏನು ಅಂತ ನಾನು ಕೇಳಿಬಿಡ್ಲಾ? ಇವತ್ತು ಒಂದಿಷ್ಟು ವಿಶಿಷ್ಟವಾದ ಪ್ರಶ್ನೆಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಏನು ವಿಶಿಷ್ಟತೆ ಅಂದರೆ, ಎರಡು ಆಡಿಯೋ ಬಿಟ್ಸನ್ನು ಕೇಳಿಸ್ತೀನಿ, ಆ ಎರಡರ ಕುರಿತಾಗಿಯೂ ಒಂದೊಂದು ಪ್ರಶ್ನೆನ ಕೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಇದೊಂದು ಪ್ರಶ್ನೆ, ಈ ಪ್ರಶ್ನೆ ಆಡಿಯೋ ಬಿಟ್ಗಳನ್ನು ಕೇಳಿಸೋಕ್ಕೆ ಮೊದಲು ಈ ಪ್ರಶ್ನೆ ಏನಂತರ ಅದೆರಡು ಆಡಿಯೋ ಬಿಟ್ಗಳನ್ನು ಕೇಳಿಸಿ ಪ್ರಶ್ನೆಯನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ಏನು ಅಂದರೆ, ಭಾರತದ ಮೊದಲನೇ ರೈಲು ಸಂಚಾರ ಎಲ್ಲಿ ಆರಂಭ ಆಯಿತು, ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು, ಯಾವ ಊರುಗಳ ನಡುವೆ ಆರಂಭ ಆಯಿತು ಅಂತ ನೀವು ನನಗೆ ಹೇಳಬೇಕು. ಭಾರತದ ಮೊದಲನೇ ರೈಲು ಸಂಚಾರ ಆರಂಭವಾಗಿದ್ದು ಎಲ್ಲಿಂದ ಎಲ್ಲಿಗೆ, ಯಾವ ಊರುಗಳ ನಡುವೆ ಅನ್ನೋದನ್ನು ಪ್ರಶ್ನೆಗೆ ಉತ್ತರ ನೀವು ನಮಗೆ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಮೂರ್ಗಂಟೆ 44 ನಿಮಿಷ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾರತದ ಮೊದಲ ರೈಲು ಸಂಚಾರ ಎಲ್ಲಿಂದ ಎಲ್ಲಿಗೆ ಆರಂಭ ಆಯಿತು ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸಾಕಷ್ಟು ಜನ ಸರಿಯಾದ ಉತ್ತರನ ಕಳಿಸಿದರೆ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹರೀಶ್ ಮಲ್ಲೇಶ್ವರಂ, ದಿಲೀಪ್ ಕಲ್ಯಾಣ್ಕರ್ ಮತ್ತೆ ರಾಧಾಕೃಷ್ಣ ಚಲ್ಲಾಳಿ, ನೇತ್ರಾ ಕೆಂಗೇರಿಯಿಂದ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಬೆಂಗಳೂರಿನಿಂದ ಬಾಬಾ ಕಲ್ಯಾಣ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಅವರ ಜೊತೆಗೆ ಈರಣ್ಣ ಬೆಂಗಾಲಿ ಮತ್ತೆ ರಘುನಾರಾಯಣ್ ಗಜಾನನ ಭಟ್ ಬೋಳನಮಕ್ಕಿಯಿಂದ, ಜೊತೆಗೆ ಚಂದ್ರಶೇಖರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉತ್ತರಹಳ್ಳಿಯಿಂದ ಚಂದ್ರಪ್ಪ ಮತ್ತೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅನಿಲ ಬಿಶ್ಚಣ್ಣನವರ್ ಮತ್ತೆ ಸುಷ್ಮಾ ಕಾರ್ತಿಕ್ ಕಾನಿಕಲ್ಲಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಮಿತ್ರಾ ಸಂಡೂರಿಂದ ಮತ್ತೆ ಇನ್ನೂ ಟೈಪಿಸ್ತಾ ಇದ್ದಾರೆ. ಸಿ ಎನ್ ಲಕ್ಷ್ಮಣ್ ಅವರು ಮತ್ತೆ ನಂಬರ್ ಎಂಡಿಂಗ್ ವಿತ್ 2275 ನಿಮ್ಮ ಹೆಸರನ್ನು ಕಳಿಸಿಲ್ಲ, ಸರಿಯಾದ ಉತ್ತರ ಆಗಿದೆ. ಮಂಡಿಕಲ್ ಕೃಪಾ, ಜೊತೆಗೆ ಟೆಲಿಕಾಂ ಲೇಔಟ್ ಇಂದ ಶ್ರೀಲಕ್ಷ್ಮಿ ಗುರುರಾಜ್ ಅವರು, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ವೇದಶೆಟ್ಟಿ ಕಾಳವಾರ, ಜೊತೆಗೆ ಮಂಜುನಾಥ್ ಲಗ್ಗೆರೆಯಿಂದ ಸುಜಾತ ಕೆ ನಟರಾಜ್, ಮಹಾರಾಜಾಸ್ ಟರ್ಮಿನಸ್ ಈಗ ಸರಿಯಾದ ಉತ್ತರ ಕೊಟ್ಟವರು. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅಂಬಸಾಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಮತ್ತೆ ಶಾನ್ ಟೈಲರ್ ಗಕೇಡಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಬಾಂಬೆ ಇಂದ ರಘು ಕೃಷ್ಣ ಮತ್ತೆ ಮಾದಪ್ಪ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟವರು ಎ ಹರಿಹರನ್ ವಿಜ್ಞಾನ ನಗರದಿಂದ, ಮತ್ತೆ ಅವ್ರ ಜೊತೆಗೆ ಹಿರೇಮಠ್ ಶಹಾಪುರ ಸಿದ್ದು ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮುನಿರಾಬಾದ್ ಇಂದ ನೋಬಲ್ ಟೈಲರ್ ನಿಮ್ಮ ಹೆಸರನ್ನು ಕಳಿಸ್ರಿ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಲಕ್ಷ್ಮೀ ದೇವಮ್ಮ ಅವರು, ಜೊತೆಗೆ ಕಬಾಡಿ ವೆಂಕಟೇಶ್ ಇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಇವರು ಡೇಟ್ ಸಮೇತ ಉತ್ತರನ ಕಳಿಸಿದ್ದಾರೆ. ಧನ್ಯವಾದಗಳು ಪದ್ಮಶ್ರೀಯವರ ಕುಟುಂಬದವರಿಗೆ. ಹಾಲು ಗಪ್ಪ ಕಡ್ಡಿರಾಂಪುರದಿಂದ ಸಂದೇಶನ ಕಳಿಸಿದ್ದಾರೆ. ಜಿ ಎಸ್ ಚಂದನ ಮತ್ತೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿಂದ, ಹಬಲ್ ರಾಘವೇಂದ್ರ, ವಿಜಯ್ ಕುಮಾರ್ ಬೆಂಗಳೂರಿಂದ, ವಿಶ್ವನಾಥ್ ಮತ್ತೆ ಶ್ವೇತಾ ಎಸ್ರಾವ್ ಸುಳ್ಯದಿಂದ, ವಾಲ್ಮೀಕಿ ಮರ್ಲಿಂಗಪ್ಪ ಅವರ ಜೊತೆಗೆ ನವೀನ್ ಮತ್ತೆ ಬಸವರಾಜ್ ಕೆಂಗೇರಿಯಿಂದ ಸರಿಯಾದ ಉತ್ತರನ ಕೊಟ್ಟವರು. ಸರಿಯಾದ ಉತ್ತರ ತಲುಪಿಸಿದ ನೀವೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ಸಾಕಷ್ಟು ಜನರ ಉತ್ತರ ಸರಿಯಾಗಿ ಬಂದಿತ್ತು. ಭಾರತದ ಮೊದಲು ರೈಲು ಮಾರ್ಗ ಮುಂಬೈನ ಬೋರಿ ಬಂದರಿಂದ ಥಾಣೆವರೆಗೆ ಬಂತು. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಮಯ 3:47 ಹೌದು, ಸರಿಯಾದ ಉತ್ತರವನ್ನ ನಾನು ಈಗ ಹೇಳುವಂತಹ ಸಮಯ. ಭಾರತದ ಮೊದಲ ರೈಲು ಸಂಚಾರ ಥಾಣೆ ಮತ್ತು ಬಾಂಬೆಗಳ ನಡುವೆ ಆರಂಭ ಆಯಿತು. ಇದು ಆರಂಭ ಆದ ವರ್ಷ ಏಪ್ರಿಲ್ 16, 1853 1853 ಥಾಣೆ ಮತ್ತೆ ಬಾಂಬೆಗಳ ಮಧ್ಯದಲ್ಲಿ ರೈಲು ಸಂಚಾರ, ಭಾರತದ ಮೊದಲ ರೈಲು ಸಂಚಾರ ಆರಂಭ ಆಯಿತು. ಸಮಯ 3:47 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಎರಡನೇ ಪ್ರಶ್ನೆಯನ್ನ ನಾನು ಕೇಳುವಂತಹ ಸಮಯ, ನಾನು ಹೇಳಿದ ಎರಡು ಆಡಿಯೋ ಬಿಟ್ಗಳನ್ನ ಕೇಳಿಸ್ತೀನಿ ಅಂತ. ಇದೀಗ ಮೊದಲನೇ ಆಡಿಯೋ ಬಿಟ್ ಅನ್ನ ಕೇಳಿಸ್ತಾ ಇದ್ದೀನಿ.

ಈ ಹಾಡು, ಈ ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ಹೇಳ್ಬೇಕು. ಹಾಡಿನ ರಚನೆಕಾರರು ಯಾರು ಅನ್ನೋದನ್ನ ನೀವು ನಮ್ಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸರಿಯಾಗಿ 3:52 ನೀವು ಕೇಳ್ತಾ ಇರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 3:52 ಹಾಗೆ ಹೋಗಿದೆ. ನಾನು ಪ್ರಶ್ನೆನ ಕೇಳಿದ್ದೆ, ಒಂದು ಆಡಿಯೋ ಬಿಟ್ಟನ್ನ ಪ್ಲೇ ಮಾಡಿ, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ದೆ. ಹೌದು, ಈ ಹಾಡನ್ನ ಬರೆದವರು ಯಾರು ಅಂತ ಕೇಳಿದ್ರಲ್ಲಿ ಸರಿಯಾದ ಉತ್ತರ ಕೊಟ್ಟ ನಮ್ಮ ಕೇಳಿದ್ರು ಸಾಕಷ್ಟು ಜನ. ಹಾಡ್ದವ್ರು ಯಾರು ಅಂತ ಹೇಳಿದ್ರೆ ನಾನು ಹಾಡ್ದವ್ರು ಯಾರು ಅಂತ ಕೇಳಿರ್ಲಿಲ್ಲ. ಇದರ ಲೇಖನಿ ಅಂದ್ರೆ ಬರೆದವ್ರು ಯಾರು ಅಂತ ಕೇಳಿದ್ದೆ. ಸುಷ್ಮಾ ಕಾರ್ತಿಕ್ ಕಾನಿಕಲಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ಜನ ರೀ ಸರಿಯಾದ ಉತ್ತರನ ಕೊಟ್ಟವರು. ಎನ್ ಜೆ ಬಸವರಾಜು ಚಿತ್ರದುರ್ಗದಿಂದ ಮತ್ತೆ ದಿಲೀಪ್ ಕಲ್ಯಾಣ್ಕರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಡ್ದವ್ರ ಬಗ್ಗೆ ಹೇಳಿದರೆ ಕಾಳಿಂಗ್ ರಾವ್ ಅವರು ಅಂತ.

ದಯವಿಟ್ಟು ಕ್ಷಮಿಸಿ, ನಾನು ಹೇಳಿದ್ದು ಇದನ್ನ ಬರೆದವರು ಯಾರು ಅಂತ ಬಾಬಾ ಕಲ್ಯಾಣ್ ಅವರು ಕೂಡ ಸರಿಯಾಗಿ ಉತ್ತರನ ಕಳಿಸಿದ್ದಾರೆ. ಅವರ ಜೊತೆಗೆ ಎಸ್ ಎಂ ಶೋಭಾ ಹಾಸನದಿಂದ ಕನ್ಫ್ಯೂಷನ್ ಮತ್ತೆ ಹರೀಶ್ ಮಲ್ಲೇಶ್ವರಂಯಿಂದ ವೇದಶೆಟ್ಟಿ ಕಾಳ್ವಾರ ಜೊತೆಗೆ ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ತುಂಬಾ ಕನ್ಫ್ಯೂಸ್ ಮಾಡಿಕೊಂಡು ಜಿ ಪಿ ರಾಜರತ್ನಂ ಅಂತ ಹೇಳಿದ್ದಾರೆ. ಮತ್ತೆ ದರಾ ಬೇಂದ್ರೆ ಅವರ ಹೆಸರನ್ನು ಕೂಡ ಕಳಿಸಿದರೆ ಪಿ ಕಾಳಿಂಗ್ರಾವ್ ಅಂತ ಹೇಳಿದ್ದಾರೆ. ಪಿ ಕಾಳಿಂಗ್ರಾಯರು ಇದನ್ನ ಹಾಡಿದ್ರು, ಈ ಹಾಡನ್ನ ಹಾಡಿದವರು ಕಾಳಿಂಗ್ರಾಯರು. ಆದ್ರೆ ಸರಿಯಾದ ಉತ್ತರ ಆಗಿತ್ತು ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರು ಹಾಡಿದಂತಹ ಅಳುವ ಕಡಲೊಳು ತೇಲಿ ಬರುತ್ತದೆ ಇಲ್ಲಿದೆ ನಗೆಯ ಹಾಯಿದೋಣಿ ಹಾಡನ್ನ ನಾನು ನಿಮ್ಗೆ ಕೇಳಿಸಿದ್ದೆ. ಅಡಿಗರು ಯಾವುದೇ ನಾಡು ಹೊಂದುವಂತಹ ಒಂದು ಹೆಮ್ಮೆ ಪಡುವಂತಹ ಕವಿ ಅಂತಾನೆ ಹೇಳಬಹುದು. ನಾನು ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದೆ. ಸಮಯ 3:54, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತಹ ಸಮಯ. ನಾನು ಎರಡು ಆಡಿಯೋ ಬಿಟ್ಗಳು ಅಂತ ಹೇಳಿದೆ, ಈಗಾಗಲೇ ಒಂದನ್ನ ನಾನು ಕೇಳಿಸಿದ್ದೀನಿ, ಇನ್ನೂ ಒಂದನ್ನ ಕೇಳಿಸುವಂತಹ ಸಮಯ ಇದೀಗ. ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು 1971 ಬಿಡುಗಡೆಯಾದಂತಹ ಚಿತ್ರ. ಇದು 1971 ಬಿಡುಗಡೆಯಾದ ಈ ಚಿತ್ರ ಯಾವುದು ಅಂತ. ಈ ಚಿತ್ರದಲ್ಲಿ ಸಾಕಷ್ಟು ಒಗಟುಗಳು ಇರುವಂತಹ ಹಾಡನ್ನ ನಾನು ನಿಮ್ಗೆ ಕೇಳಿಸಿದ್ದೀನಿ. ಸಾಕಷ್ಟು ಒಗಟುಗಳ ಹಾಡು ಇದು ಯಾವುದು, ಯಾವ ಚಿತ್ರದ್ದು ಅಂತ ನೀವು ನನ್ಗೆ ಹೇಳಬೇಕು. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಅಂದದಾ ಉಯ್ಯಾಲೆನೆ, ಆದ್ರೆ ಈಗ ನಮ್ ಗೆಸ್ಟ್ ಆಗ್ಲೇ ಬಂದು ಸ್ಟುಡಿಯೋದಲ್ಲಿ ಕುಳಿತಾಗಿದೆ. ನಾನು ಒಂದ್ ಪ್ರಶ್ನೆ ಕೇಳಿದೆ ಕಣ್ರಿ ನಿಮ್ಗೆ, ಯಾವ ಪ್ರಶ್ನೆ ಅಂತ ಅಂದ್ರೆ,
1: ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ, ಬೋರಯ್ಯ ಬಸವಯ್ಯ ದೊಡ್ಡಯ್ಯ ಸಣ್ಣಯ್ಯ ಎಲ್ಲ ಬಂದ್ರಯ್ಯ,
0: ಬೋರಯ್ಯ ಬಸವಯ್ಯ ಎಲ್ಲ ಬಂದ್ರಯ್ಯ ಅಂತ ಹಾಡಿದ ಹಾಡು ಇದು 1971 ಅನುಗ್ರಹ ಚಿತ್ರದ ಗೀತೆಯಾಗಿತ್ತು. ಈ ಹಾಡು ಅನುಗ್ರಹ ಚಿತ್ರದ ಗೀತೆ ಅಂತ ಸರಿಯಾಗಿ ಉತ್ತರನ ಕೊಟ್ಟವರು ಶ್ರೀಲಕ್ಷ್ಮಿ ಗುರುರಾಜ್ ಮತ್ತೆ ಟೈಲರ್ ಆನೆಕಲ್ಲಿಂದ ನಿಮ್ಮ ಹೆಸರನ್ನು ಕಳಿಸ್ರಿ ದಯವಿಟ್ಟು. ಚಂದ್ರಶೇಖರ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಸುಷ್ಮಾ ಕಾರ್ತಿಕ್ ಮತ್ತೆ ಸುಧಾ ಬೂದಿಹಾಳ್ ಜೊತೆಗೆ ಸಾಕಷ್ಟು ಜನ ಕಸ್ತೂರಿ ನಿವಾಸ ಅಂತ ಹೇಳಿದ್ದಾರೆ. ಪ್ಲೀಸ್ ರಿಪೀಟ್ ಅಂತ ಹೇಳಿದರೆ ಸಮಯ ಇಲ್ಲ ಕಣ್ರಿ. ವೇದ ಶೆಟ್ಟಿ ಕಾಳ್ವಾರ ಜೊತೆಗೆ ವಾಣಿಶ್ರೀ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. 4 ಗಂಟೆಗೆ ನಮ್ಮ ಅತಿಥಿ ನಿಮಗಾಗಿ ಕಾಯ್ತಾ ಇರ್ತಾರೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಜೊತೆಗೆ ಸಾಕಷ್ಟು ಜನ ಕಸ್ತೂರಿ ನಿವಾಸ ಅಂತ ಹೇಳಿದ್ದಾರೆ. ಪ್ಲೀಸ್ ರಿಪೀಟ್ ಅಂತ ಹೇಳಿದರೆ ಸಮಯ ಇಲ್ಲ ಕಣ್ರಿ. ವೇದಾ ಶೆಟ್ಟಿ ಕಾಳ್ವಾರ ಜೊತೆಗೆ ವಾಣಿಶ್ರೀ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. 4 ಗಂಟೆಗೆ ನಮ್ಮ ಅತಿಥಿ ನಿಮಗಾಗಿ ಕಾಯ್ತಾ ಇರ್ತಾರೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ದ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಸ್ಫೂರ್ತಿ ಧಾರೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಸಾಮಾನ್ಯವಾಗಿ ನಾವು ಪರಿಚಯಸ್ಥರನ್ನ ಯಾರನ್ನಾದ್ರೂ ನೋಡಿದ ಕೂಡಲೇ ಏನ್ರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ತೀರಿ. ಆದ್ರೆ ಇವತ್ತಿನ ನಮ್ಮ ಗೆಸ್ಟ್ ಇದಾರಲ್ಲ ಇವರು ಪರಿಚಯಸ್ಥರನ್ನ ನೋಡಿದ್ರೆ ಹಿಂಗ್ ಕೇಳಲ್ವಂತೆ, ಅಯ್ಯೋ ಹಂಗಾದ್ರೆ ಹೆಂಗ್ರಿ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡ್ಬೇಡಿ. ಅವರು ಖುಷಿ ಖುಷಿಯಾಗಿ ಒಂದು ಪ್ರಾಸಬದ್ಧ ಆಶುಕವಿತೆಯನ್ನ ಹೇಳ್ತಾರಂತೆ ಪರಿಚಯಸ್ಥರನ್ನ ಕಂಡಾಗ. ಕಂಚಿನ ಕಂಠದ ಈ ಮೇಷ್ಟ್ರು ಇವರ ಹಾಸ್ಯದ ಮಾತುಗಳ ಮೂಲಕ ಅಕ್ಕಪಕ್ಕದ ಎಲ್ಲರ ಗಮನವನ್ನ ಇವ್ರ ಕಡೆ ತಿರುಗಿಸ್ಕೊಳ್ತಾರಂತೆ. ಇವತ್ತಿನ ಸ್ಫೂರ್ತಿ ಧಾರೆಯಲ್ಲಿ ನಮ್ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಕಾಲೇಜಲ್ಲಿ ಲೆಕ್ಕದ ಮೇಷ್ಟ್ರ ಆಗಿದ್ರು, ಜೀವನದ ಒಲವು ಸಾಹಿತ್ಯದ ಕಡೆಗೆ. ಇವರ ವಿಶಿಷ್ಟತೆ ಅಂದ್ರೆ ಆಶುಕವಿತ್ವ, ಅದರಲ್ಲೂ ಪ್ರಾಸಬದ್ಧ ಆಶುಕವಿತ್ವ. ಪ್ರತಿ ಹೆಜ್ಜೆಯಲ್ಲೂ ಪ್ರಾಸವನ್ನ ಹೇಳೋ ಇವರು ವಾಕ್ಚತುರ ರತ್ನ ಪ್ರಶಸ್ತಿಗೆ ಭಾಜನರಾದವರು ಪ್ರೊಫೆಸರ್ ಎ.ಆರ್. ಶಿವಕುಮಾರ್ ಅವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎ.ಆರ್. ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಪ್ರಾಧ್ಯಾಪಿಕೆ ಜೊತೆ ಜೊತೆಗೆ ಇವರು ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶೇಷ ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡ್ತಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತುಂಬಾ ಚಟುವಟಿಕೆಯಿಂದ ಸೇವಾನಿರತ ಕಾರ್ಯನಿರತರಾಗಿದ್ದಾರೆ. ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಶಿವಕುಮಾರ್ ಅವರು. ಸೊ ಇಷ್ಟೆಲ್ಲ ಹೇಳದ್ಮೇಲೆ ನೀವು ಅವ್ರ ಮಾತನ್ನ ಕೇಳದೆ ಇದ್ರೆ ಆಗತ್ತಾ? ಖಂಡಿತ, ಅದಕ್ಕೆ ನೀವು ಕಾಯ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. 4:03 ಆಗೇ ಹೋಯ್ತು, 3 ಕಳ್ದೇ ಹೋಯ್ತು. ಈಗ ಶಿವಕುಮಾರ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಸೊ ಸರ್, ಈಗ ನಾನು ನಿಮ್ಮನ್ನ ಸರ್ ಅನ್ನಕ್ಕಿಂತ ಮೇಷ್ಟ್ರೆ ಮೇಷ್ಟ್ರೆ ಅಂತ ಕರೆದ್ರೆ ಒಳ್ಳೇದಲ್ವಾ?
1: ಬಹಳ ಸಂತೋಷ, ಯಾಕಂದ್ರೆ ಅದು ಹಳ್ಳಿಯ ಸೊಗಡು.
0: ಹೌದಲ್ವಾ? ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದ್ನಲ್ಲ, ವೃತ್ತಿಯಲ್ಲಿ ಲೆಕ್ಕದ ಮೇಷ್ಟ್ರ ಆದ್ರು ಪ್ರವೃತ್ತಿಯಲ್ಲಿ ನೀವು ಆಶುಕವಿತ್ವನ ಸಾಹಿತ್ಯನ ಒಳಗೊಂಡವರು. ಹೇಳಿ, ಹೇಗೆ ಶುರುವಾಯ್ತು ಈ ಜರ್ನಿ? ಅಂದ್ರೆ ಆಶುಕವಿತ್ವ ಅಂದ್ರೆ ನೀವು ಒಂದು ಆಶುಕವಿತ್ವದಿಂದಲೇ ಶುರು ಮಾಡಬಹುದಾ?
1: ಧಾರಾಳವಾಗಿ
0: ಹೇಳಿ.
1: ಯಾವುದೇ ವ್ಯಕ್ತಿಯನ್ನ ನಾನು ಭೇಟಿ ಮಾಡಿದ್ರೆ ಬೆಳಗ್ಗೆ ನಮಸ್ಕಾರ, ಏನ್ ಸಮಾಚಾರ, ಹೊಟ್ಟೆಗೆ ಹಾಕಿದ್ರ ಆಹಾರ, ನಿಮ್ಮ ಜೀವನವಾಗಲಿ ಸಾಕ್ಷಾತ್ಕಾರ, ಆರೋಗ್ಯಕ್ಕೆ ಅನುಗುಣವಾಗಿ ತಿನ್ನಬೇಕು, ಕಡಿಮೆ ಉಪ್ಪು ಖಾರ, ಈ ರೀತಿ ಮಾತನಾಡಿಸುವ ಒಂದು ಅಭಿರುಚಿ.
0: ಆದ್ರೆ ನಾನು ಹೇಳಿದ್ರಲ್ವಾ ಕಾಲೇಜಲ್ಲಿ ಲೆಕ್ಕದ ಟೀಚರ್ ಅಂತ, ಲೆಕ್ಕ ಟೀಚರ್ ಹೇಗಾದ್ರಿ, ಏನು,
1: ಯಾಕೆಂದ್ರೆ ನಂದು ವೃತ್ತಿ ವಾಣಿಜ್ಯ, ಪ್ರವೃತ್ತಿ ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ನಲಿವು ಗೆಲುವು ಅದೇ ನನ್ನ ಜೀವನದ ಚೆಲುವು. ಹಾಗಾಗಿ ನನ್ನ ಪರಿಚಯ ಹೇಳಬೇಕಂದ್ರೆ, ನಮ್ಮ ಹೊಸಕೋಟೆ ತಾಲೂಕು ಅರೆಹಳ್ಳಿ ಗ್ರಾಮ ಕಲ್ಕುಂಟೆ ಅಗ್ರಹಾರ ಅನ್ನೋ ಶ್ರೀ ರಂಗನಾಥ ಪ್ರೌಢಶಾಲೆಯಲ್ಲಿ ನಂದು 10th ತನಕ ವಿದ್ಯಾಭ್ಯಾಸ. ಆದರೆ ಇಷ್ಟೆಲ್ಲ ಜೀವನದ ಸ್ವಲ್ಪ ಮಟ್ಟಿನ ಸಾಧನೆಗೆ ಅವತ್ತಿನ ನಮಗೆ ಪಾಠ ಮಾಡಿದಂತಹ, ಬೋಧನೆ ಮಾಡಿದಂತಹ ಶಿಕ್ಷಕರೇ

0: ನನ್ನ ಸಾಧನೆಗೆ ಒಂದು ರೀತಿ ಪೂರಕ, ಪ್ರೇರಕ, ತಾರಕ, ಒಂದು ರೀತಿಯಲ್ಲಿ ನನ್ನ ಜೀವನವಾಗಿದೆ ಸಾರ್ಥಕ
1: ಅಲ್ವಾ. ಈ ಸಾರ್ಥಕತೆಯ ದಿನಗಳಲ್ಲಿ ನೀವು ಹೇಳ್ತಿದ್ರಿ ಕೃಷಿಕ ಕುಟುಂಬ ನಮ್ದು,
0: ವ್ಯಾಪಾರಸ್ಥರು
1: ಕೃಷಿಕ ಕುಟುಂಬ. ಆ ಕೃಷಿಕ ಕುಟುಂಬದಲ್ಲಿ ಹೇಗೆ ನೀವು ಟೀಚರ್ ಆಗ್ಬೇಕು ಅಂತ ಅನ್ಸಿದ್ದು?
0: ಅಂದ್ರೆ ನನ್ನ ಬಾಲ್ಯದಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಓದಿ ಬೆಳೆದಂತಹದ್ದು. ಮನೆಗೆ ನಾನು ಹಿರಿಯ ಮಗ, ಹಾಗಾಗಿ ಹಿರಿಯ ಮಗನ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನನಗೆ SSLC ತನಕ ಸಾಕು, ಆಮೇಲೆ ನಮ್ಮ ಕೃಷಿಕ ಯಾವುದು ಕೃಷಿ ಮತ್ತು ವ್ಯಾಪಾರವನ್ನು ನೋಡಿಕೊಂಡಿರಲಿ ಅನ್ನೋದು ತಂದೆ ತಾಯಿಗಳ ಮತ್ತು ಬಂಧುಗಳ ಒಂದು ಇದು ಇತ್ತು. ಆದರೆ ಏನೋ ಗೊತ್ತಿಲ್ಲ, 10th class ಆದಮೇಲೆ ನಮ್ಮ ಊರಿಗೆ ಸಮೀಪದಲ್ಲಿ ವೈಟ್ಫೀಲ್ಡ್ ಹತ್ರ ಇರುವಂಥ ಕಾಡುಗೋಡಿ ಸತ್ಯಸಾಯಿ ಬಾಬಾ ಕಾಲೇಜಿಗೆ ನಾನು ಓದಬೇಕು ಅಂತೇಳಿ ಸೇರಿಕೊಂಡೆ. ಅಲ್ಲಿ BCOM ಪ್ರಥಮ ದರ್ಜೆ ಕಾಲೇಜ್, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದ ಮೇಲೂ ಕೂಡ ನಮ್ಮ ಪೋಷಕರು ಇವರಿಗೆ ವ್ಯಾಪಾರವನ್ನೇ ಮುಂದುವರಿಸಬೇಕನ್ನೋ ಅಭಿಲಾಷೆ ಇತ್ತು. ಅದೇನೋ ಯೋಗ ಗೊತ್ತಿಲ್ಲ, ಅದು ಆಗಲಿಲ್ಲ. ತದನಂತರ ಇನ್ನೇನು ಮಾಡೋದು ಅಂತೇಳಿ ಸೆಂಟ್ರಲ್ ಕಾಲೇಜಿನ MCOM ಕಂಪ್ಲೀಟ್ ಮಾಡಿದೆ. MCOM ಕಂಪ್ಲೀಟ್ ಮಾಡಿದ ಮೇಲೇನು ಏನೋ ವ್ಯಾಪಾರವನ್ನೇ ಮುಂದುವರಿಸಬೇಕು ಅನ್ನೋ ಅಭಿಲಾಷೆ ಪೋಷಕರದು ಬಂಧುಗಳದ್ದು ಇತ್ತು. ಆದರೆ ಒಂದು ಮಾತು ಹೇಳ್ತೇನೆ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಮಾತಿದೆ. ಅದಕ್ಕೆ ಮಧ್ಯೆ ಮಧ್ಯೆ ನಾನು ಇಂಗ್ಲಿಷ್ ಬಳಸಿದ್ರು ಸ್ವಲ್ಪ ಏನೋ ಅಡ್ಡಿ ಇಲ್ಲ ಅಂತ ಭಾವಿಸ್ತೇನೆ. ಈ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ವಿತೌಟ್ ಗಾಡ್ಸ್ ಗ್ರೇಸ್ ಈವನ್ ಎ ಸ್ಮಾಲ್ ಗ್ರಾಸ್ ವಿಲ್ ನಾಟ್ ಮೂವ್ ಅಂತ. ಅಂದ್ರೆ ತೇನ ವಿನಾ ತೃಣಮಪಿ ನಚಲತಿ ಅಂತ ಒಂದು ಮಾತಿದೆ. ಅದಕ್ಕೆ ಪೂರ್ವಕವಾಗಿ ನಾನು ಹೀಗೆ ತಾವು ಹೇಳಿದ್ದೀರಿ ಎಲ್ಲ ಸ್ವಲ್ಪ ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ. ಅದೇನೋ ಗೊತ್ತಿಲ್ಲ, ಅದು ಭಗವಂತ ಕೊಟ್ಟರೋ ಗಿಫ್ಟು. ಆ ಗಿಫ್ಟಲ್ಲಿ ತಗೊಬೇಕು ಲಿಫ್ಟು, ಒಳ್ಳೇದ್ರ ಕಡೆ ಆಗಬೇಕು ಶಿಫ್ಟು, ಯಾರ ಜೊತೆನೂ ಮಾಡ್ಕೊಳ್ಬಾರ್ದು ರಿಫ್ಟು. ಆಗ ನಿಮ್ಮಂತವ್ರು ಹೇಳಿದ್ರು ನಿಮ್ ಸಹವಾಸ ಮಾಡಿದವರೆಲ್ಲ ಆಗ್ತಾರೆ ಸಾಫ್ಟ್ ಅಂತ.
1: ಸೊ ಸಜ್ಜನರ ಸಂಘವೇ ಎಲ್ಲವೂ.
0: ಹೌದು, ಸಜ್ಜನರ ಸಂಘ ಅದು. ಯಾವುದೋ ಯೋಗ
1: ಹೆಜ್ಜೆನು ಸವಿದಂತೆ ಅಲ್ವಾ.
0: ಅದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ, ಪ್ರತಿಯೊಂದಕ್ಕೂ ಭಗವಂತ ಸೂತ್ರ, ನಮ್ಮದು ಪಾತ್ರ, ಸಮಾಜದ ನೇತ್ರ, ನಮಗೆ ಬೇಡ ಜೀವನದಲ್ಲಿ ಆತ್ರ, ಬೆಳೆಸ್ಕೊಳ್ಬೇಕು ಜ್ಞಾನದ ಗಾತ್ರ, ಸಮಾಜದಲ್ಲಿ ಆಗಬೇಕು ಎಲ್ಲರಿಗೂ ಆಪ್ತ ಮಿತ್ರ. ಭಗವಂತ ಕೊಟ್ಟಿದ್ದಾನೆ ನಮ್ಗೊಂದು ಗೋತ್ರ, ನಮ್ಮ ಜೀವನವೇ ಒಂದು ಯಾತ್ರ, ಅದಾಗಬೇಕು ಪವಿತ್ರ ಪವಿತ್ರ ಪವಿತ್ರ.
1: ಓಕೆ, ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದು ಅಂತ ಅನ್ಸುತ್ತೆ. ಜನ ನಿಮ್ಮನ್ನು ನೋಡಿದಾಗ, ನೀವು ಇದನ್ನು ಹೇಳಿದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಿಮಗೆ?
0: ಜನ ಬಹಳ ಖುಷಿ ಪಡ್ತಾರೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯ ಹೇಳ್ತಾರೆ. ಸುಮಾರು ಸಾವಿರಾರು ಜನ ಹೇಳಿದ್ದಾರೆ ಆ ಮಾತಿನ ದಾಟಿಯನ್ನ ನೋಡಿ, ನೀವು ಹಿರೇಮಗಳೂರು ಕಣ್ಣನ್ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ, ಪ್ರೊಫೆಸರ್ ಕೃಷ್ಣೇಗೌಡರ ತರ ಮಾತಾಡ್ತೀರಿ ಅಂತ ಹೇಳಿರೋರು ಇದ್ದಾರೆ. ಹಾಗಾಗಿ ಪೂರಕವಾಗಿ ನಮ್ಮ ರಾಜಾಜಿನಗರ SJRC ವುಮೆನ್ಸ್ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ ಡಾಕ್ಟರ್ ಪ್ರೇಮ ಸಿದ್ದರಾಜ್ ಅವರು. ಅದೇನೋ ಗೊತ್ತಿಲ್ಲ, ಅವರು ಅನೌಪಚಾರಿಕವಾಗಿ ನನಗೊಂದು ಬಿರುದು ಕೊಟ್ಟಿದ್ದಾರೆ. ಶಿವಕುಮಾರ್ ಸರ್ ಬೆಂಗಳೂರಿನ ಹಿರೇಮಗಳೂರು ಕಣ್ಣನ್ ಅಂತೇಳಿ ಅವ್ರು ಯಾವಾಗ್ಲೂ ಉಲ್ಲೇಖ ಮಾಡ್ತಾರೆ. ಇತ್ತೀಚೆಗೆ ವಿಜಯನಗರದ ಒಂದು ಹಿರಿಯ ನಾಗರಿಕರ ವೇದಿಕೆ ಹಾಸ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವ್ರು ನನಗೆ ಗೊತ್ತಿಲ್ಲದೇನೆ ಅವರೇ ಹಾಕಿದ್ರು ಜೂನಿಯರ್ ಕೃಷ್ಣೇಗೌಡರು ಅಂತೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು. ಈಗ ಹತ್ತಾರು ಮಹಿಳಾ ಸಂಘಗಳಿಗೆ ಹೋಗ್ತೇನೆ. ಒಂದು ಬಸವೇಶ್ವರ ನಗರದ ಧಾರಿಣಿ ಮಹಿಳಾ ಸಂಘಕ್ಕೆ ಹೋಗಿದ್ದೆ, ಅದು ನನಗೆ ಉಡುಗೊರೆ ಕೊಡುವಾಗ ಒಂದು ಚಿಕ್ಕ ಬಸವಣ್ಣನ ಪುತ್ಥಳಿಯನ್ನು ಕೊಡೋದ್ರ ಜೊತೆಗೆ ಕೆಳಗಡೆ ಶಿವಕುಮಾರ್ ಅವರು ಪ್ರಾಸ ಚಕ್ರವರ್ತಿ ಅಂತೇಳಿ ಅಲ್ಲಿ ಕೆತ್ತನೆ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ರಂಭಾಪುರಿ ಜಗದ್ಗುರುಗಳ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ನಾನು ಭಾಜನನಾಗಿದ್ದೇನೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನನಗೆ ವಾಕ್ಚತುರ ರತ್ನ ಅನ್ನೋ ಪ್ರಶಸ್ತಿಯನ್ನ ಅವರು ನನಗೆ ಆಶೀರ್ವದಿಸಿದ್ದಾರೆ. ಇದೆಲ್ಲ ಗುರುವಿನ ಅನುಗ್ರಹ ಅನಿಸುತ್ತೆ. ಹಾಗಾಗಿ ಆ ಭಗವಂತನ ಕೃಪೆ, ಗುರುವಿನ ಅನುಗ್ರಹ, ಹಿರಿಯರ ಆಶೀರ್ವಾದ, ಎಲ್ಲ ಕಿರಿಯರ ಹಾರೈಕೆ ಜೀವನ ಸಾಗ್ತಾ ಇದೆ.
1: ನೀವು ಈ ಕೃಷಿಕ ಕುಟುಂಬದಿಂದ ಟೀಚರ್ ಆಗ್ಬೇಕು ಅಂತ ಬಂದ್ರಿ, ಯಾವುದು ಆ ತರಹದ ಹಿಂದೆಲ್ಲ ಇರಲಿಲ್ಲ?
0: ಇಲ್ಲ ಇಲ್ಲ, ನಾನು ಅದೇ ಹೇಳದ್ನಲ್ವಾ, ಮುಖ್ಯವಾಗಿ ನಮ್ದು ಪ್ರಧಾನವಾಗಿ ಇಲ್ಲ ವ್ಯಾಪಾರ ಅಥವಾ ಕೃಷಿ ಅಂತ ಇದ್ದಿದ್ದು. ಆದ್ರೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ನಾನು ಯಾವುದೇ ಒಬ್ಬ ವ್ಯಕ್ತಿ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಇಂಗ್ಲಿಷಲ್ಲಿ ಹೇಳ್ತೀವಿ, ದೇ ವಿಲ್ ಬಿಕಮ್ ಐದರ್ ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಅಂತ. ನಾನು ಐ ಬಿಕೇಮ್ ಎ ಟೀಚರ್ ನಾಟ್ ಬೈ ಚಾಯ್ಸ್, ಐ ಬಿಕೇಮ್ ಎ ಟೀಚರ್ ಬೈ ಚಾನ್ಸ್.
1: ಸೊ ಇಲ್ಲಿ ಒಬ್ರು ಮೆಸೇಜ್ ಕಳ್ಸಿದ್ದಾರೆ ನಮ್ಮ ಕೇಳಗರು, ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಅಂತೆ ಅವರು, ಜೀವನನೇ ವೇಸ್ಟ್ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಇವಾಗ ನಿಮ್ಮನ್ನ ನೋಡಿ

ಮಾರ್ಚಲ್ ವೀಕ್ ಆದ್ರೆ ತೊಂದರೆ ಇಲ್ಲ. ಸೊ ಈ ತರಹ ಸಾಹಿತ್ಯದ ಒಲವು ಬೆಳೆಸ್ಕೊಂಡ್ರೆ ಜೀವನ ತುಂಬಾ ಸುಗಮವಾಗಿರತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ನಮಗೆ ಸಂದೇಶಗಳನ್ನ ತಲುಪಿಸಬಹುದು ಶಿವಕುಮಾರ್ ಅವರಿಗೆ. ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 4:13 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸೊ ಇವತ್ತಿನ ಲೆಕ್ಕದ ಮೇಷ್ಟ್ರು ಹಾಸ್ಯವಾಗಿ ಅವರ ಪ್ರಾಸಬದ್ಧ ಮಾತುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದಾರೆ. ವಿಭಿನ್ನ ಸರ್, ನೀವು ಭೇಟಿಯಾದವ್ರನ್ನ ವಿಚಾರಿಸುವ ರೀತಿ ನನಗೆ ತುಂಬಾ ಇಷ್ಟ ಆಯ್ತು, ನಾವು ಇದನ್ ಪಾಲಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಹೀಗೆ ಸಾಕಷ್ಟು ಜನರ ಮೆಸೇಜಸ್ ಬರ್ತಾ ಇರತ್ತೆ, ಅವ್ರ ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತೀವಿ. ನನ್ಗೆ ಒಂದ್ ಅನ್ಸಿದ್ದೇನು ಅಂದ್ರೆ, ಸಾಮಾನ್ಯವಾಗಿ ಈ ಕೋವಿಡ್ ಆದ್ಮೇಲೆ ಹೆಚ್ಚಾಗಿ ನಾವು ಕಂಡಿದ್ದೇನು ಅಂದ್ರೆ, ಹಳ್ಳಿಗಳಲ್ಲಿ ಯಾರ್ಯಾರು ಇದ್ರಲ್ಲ ಅವ್ರು ಬೆಂಗಳೂರು ಸಿಟಿಗೆ ಓದಕ್ಕೆ ಅಂತ ಬಂದವರು, ಇಲ್ಲೇ ಕೆಲಸಗಳನ್ನ ಕಂಡುಕೊಂಡ್ರು, ಎಲ್ಲ ಆಯ್ತು. ಅದಾದ್ಮೇಲೆ ಕೃಷಿ

0: ಕೃಷಿಗೆ ವಾಪಸ್ಸಾದ್ರು, ಸಾಕಷ್ಟು ಜನ ಕೃಷಿಗೆ ವಾಪಸ್ಸಾದ್ರು, ಅಥವಾ ಇಲ್ಲೇ ಕೆಲಸ ಮಾಡ್ತಿದ್ರು ಕೂಡ ರಿಮೋಟ್ ಆಗಿ ಕೆಲಸ ಮಾಡುವಂತಹ ಆ ಪದ್ಧತಿನ ಬೆಳೆಸ್ಕೊಂಡ್ರು. ಅವ್ರವ್ರ ಊರಿಂದ, ಅವ್ರವ್ರ ಹಳ್ಳಿಗಳಿಂದ, ಅಥವಾ ಹಳ್ಳಿಗಳಲ್ಲೇ ಅವ್ರವ್ರದೇ ಒಂದು ಉದ್ಯಮನ ಶುರು ಮಾಡಿಕೊಂಡು ಅಲ್ಲಿ ಕೆಲಸ ಕೊಟ್ಟು ಎಲ್ಲ ಮಾಡಿದ್ರು. ನಿಮ್ಗೆ ಯಾವತ್ತೂ ಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ, ಸಿಟಿಗೆ ಬಂದೆ, ಆ ಕೃಷಿನ ಬಿಟ್ಟು ಬಂದೆ ಅಂತ ಬೇಜಾರಾಗ್ಲಿಲ್ವಾ?
1: ಖಂಡಿತ ಇಲ್ಲ. ಆಯಾಯ ಸಂದರ್ಭಕ್ಕೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಗ ಇದೆ. ಅದಕ್ಕೆ ಮಂಕುತಿಮ್ಮನ ಕಗ್ಗವನ್ನೇ ಉಲ್ಲೇಖ ಮಾಡ್ತೇನೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ. ಅದರ ಜೊತೆಗೆ ಮೂಲತಃ ಕೃಷಿಕ ಕುಟುಂಬ ಇದ್ದರೂ ನಾನು ಆಕಸ್ಮಿಕವಾಗಿ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ಮೇಲೆ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಸ್ಟೂಡೆಂಟ್ಸ್ಗೆ ಅಥವಾ ಯಾರೇ ಆಗಲಿ, ಒಂದು ವೃತ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡಾದರೂ ಸೇರ್ಕೊಳ್ತೀರಿ, ಆಕಸ್ಮಿಕವಾದಾದರೂ ಸೇರ್ಕೊಳ್ತೀವಿ, ಆದರೆ ಒಂದು ಸಾರಿ ನೀವು ಅಲ್ಲಿ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ನಾವು ಸಿದ್ಧತೆ, ಶುದ್ಧತೆ, ಬದ್ಧತೆ ಇದ್ದಾಗ ನಮಗೆ ಸಿಗುತ್ತೆ ಆ ವೃತ್ತಿಯಲ್ಲಿ ನಮಗೆ ಪ್ರಸಿದ್ಧತೆ. ಆ ಒಂದು ಪ್ರಸಿದ್ಧತೆಯನ್ನು ಗಳಿಸುವಂಥ ಸೌಭಾಗ್ಯ ನನ್ನದು. ಇವತ್ತು ಸಾವಿರಾರು ಸಾವಿರಾರು ಮಕ್ಕಳು ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿದ್ದಾರೆ. ಇವತ್ತು ನಾವು ಅವ್ರ ಕಲಿಸೋದಕ್ಕಿಂತಲೂ ಅವರಿಂದ ನಾವು ಬೇಕಾದಷ್ಟು ಕಲ್ತಿದ್ದೀವಿ. ಅದಕ್ಕೆ ಯಾವಾಗಲೂ ಪೂರಕವಾಗಿ ನಾನೊಂದು ಮಾತು ಹೇಳ್ತೇನೆ, ವಿದ್ಯಾರ್ಥಿಗಳು ನೀವೇ ನಮ್ಮ ಸಂಪತ್ತು, ನಿಮ್ಮಿಂದ ಸಿಗ್ತಾ ಇದೆ ನಮಗೆ ತುತ್ತು, ನೀವಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಕುತ್ತು ಮತ್ತು ಆಪತ್ತು. ನಮ್ಮಂಥ ಶಿಕ್ಷಕರಿಗಿರಬೇಕು ವಿದ್ಯಾರ್ಥಿಗಳ ಮೇಲೆ ನಿಯತ್ತು, ನಿಯತ್ತು, ನಿಯತ್ತು ಅಂತೇಳಿ.
0: ಸೊ ಈಗ ತುಂಬಾ ಚೆನ್ನಾಗಿ ಪ್ರಾಸದ ಮಾತುಗಳನ್ನ ಆಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡ್ತೀನಿ. ವಚನ ಸಾಹಿತ್ಯನು ಕೂಡ ಸಾಕಷ್ಟು ಓದ್ಕೊಂಡಿದ್ದೀರಾ, ಅದ್ರ ಜೊತೆ ಜೊತೆಗೆ ಬೇರೆ ಸಾಹಿತ್ಯಗಳನ್ನು ಕೂಡ ಓದ್ಕೊಂಡಿದ್ದೀರಾ. ಈ ಒಲವು ಬೆಳೆದಿದೆ ಹೇಗೆ? ಲೆಕ್ಕದ ಮೇಷ್ಟ್ರಿಗೆ ಸಾಹಿತ್ಯದ ಕಡೆ ಒಲವು?
1: ಆಗ್ಲೇ ನಾನು ಹೇಳಿದೆ, ಅದೇನೋ ಗೊತ್ತಿಲ್ಲ ನನಗೆ, ವೃತ್ತಿ ವಾಣಿಜ್ಯ ಇದ್ರು ಆಗ್ಲೇ ನಾನು ಹೇಳಿದಾಗ ನನ್ನ ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮನ್ನ ಬೆಳೆಸಿದಂತ ಕೀರ್ತಿ, ಯಾಕಂದ್ರೆ ನಿಮ್ದು ಒಂದು ಕಾರ್ಯಕ್ರಮನೇ ಸ್ಫೂರ್ತಿಯ ಧಾರೆ ಕಾರ್ಯಕ್ರಮ ಅಂತ. ಯಾವುದೇ ಕೆಲಸ ಮಾಡಲಿ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಆ ಕೆಲಸದ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕು. ನನ್ನ ಮಗಳ ಹೆಸರು ಸ್ಫೂರ್ತಿ ಆಯ್ತಲ್ವಾ, ಕೆಲಸದ ಬಗ್ಗೆ ಇರಬೇಕು ಸ್ಫೂರ್ತಿ. ಆ ಸ್ಫೂರ್ತಿ ಇದ್ದಾಗ ನಾವು ಗಳಿಸ್ತೀವಿ ಕೀರ್ತಿ, ಆವಾಗ ಆಗುತ್ತೆ ಅದು ಪೂರ್ತಿ. ಹಾಗಾಗಿ ಅದು ಗೊತ್ತಿಲ್ಲ, ಎಲ್ಲ ಎಷ್ಟೋ ಜನ ಮಕ್ಕಳು ಕೇಳ್ತಾರೆ ನನಗೆ ನೀವು ಯಾವ ರೀತಿ ಇದು ಪ್ರಾಸಬದ್ಧವಾಗಿ ಮಾತಾಡ್ತೀರಿ ಅಂತ, ಅದು ಗೊತ್ತಿಲ್ಲ. ಸ್ವಲ್ಪ ಓದುವ ಹವ್ಯಾಸ ಇದೆ, ಅದು ನನ್ನ ಚಿಕ್ಕ ವಯಸ್ಸಿಂದಾನು ಓದುವ ಹವ್ಯಾಸ ಇದೆ. ಅದೇನೋ ಗೊತ್ತಿಲ್ಲ, ಕನ್ನಡದ ಒಲವು ಆ ಕಡೆ ಬೆಳೆದಿತ್ತು. ಅದು ಆಗಲೇ ನಾನು ಹೇಳಿದಾಗೆ ಪ್ರತಿಯೊಂದಕ್ಕೂ ಭಗವಂತನ ಚಿತ್ತ, ನಾವು ನಿಮಿತ್ತ, ನಾವು ದೇಹಕ್ಕೆ ಕೇರಿಸ್ಕೊಳ್ಬಾರ್ದು ಪಿತ್ತ, ಅದು ಗೊತ್ತು. ಈಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇರುತ್ತೆ.
0: ನೀವು ಇದೆಲ್ಲ ಹೇಳಿದಾಗ ಓದೋ ಹವ್ಯಾಸದ ಬಗ್ಗೆ ನಾನು ಒಂದು ಕಾರ್ಯಕ್ರಮ ಮಾಡಿದಾಗ, ಇವತ್ತೇ ಒಂದು ಕಾರ್ಯಕ್ರಮ ಮಾಡಿದಾಗ, ಮತ್ತೆ ಬೇರೆ ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಓದಿದಾಗ ಯಾವ್ಯಾವುದೋ ವಿಷಯಕ್ಕೆ ಟಾರ್ಗೆಟ್ ಅಂತ ಇಟ್ಕೊಳ್ತಾರಲ್ವಾ, ಹಾಗೇನೆ ಓದೋದಕ್ಕೂ ಕೂಡ ಒಂದ್ ವರ್ಷದಲ್ಲಿ 50 ಪುಸ್ತಕ, 60 ಪುಸ್ತಕ, 100 ಪುಸ್ತಕಗಳನ್ನ ಓದ್ತೀರಿ ಅಂತ ಟಾರ್ಗೆಟ್?
1: ನಮ್ಮ ಮನೆಯಲ್ಲೇ ಒಂದು ಮಿನಿ ಲೈಬ್ರರಿ ಗ್ರಂಥಾಲಯ ಇದೆ, ಅದು ನನಗೆ ಎಲ್ಲೇ ಹೋಗ್ಲಿ ಬೇಕಾದಷ್ಟು ಪುಸ್ತಕಗಳನ್ನು ಕೊಂಡ್ಕೊಳ್ತೇನೆ ನಾನು. ವಿಶೇಷವಾಗಿ ನನಗೆ ಪ್ರಭಾವ ಬೀರೋದು ಯಾವುದಂದ್ರೆ, ಒಂದು ಕಡೆ ವಚನ ಸಾಹಿತ್ಯ ಆದರೆ ನಮ್ಮ ಕಾಲೇಜಿನ ಸಮೀಪ ರಾಮಕೃಷ್ಣ ಆಶ್ರಮ ಇದೆ, ನನಗೆ ಸ್ವಲ್ಪ ವಿವೇಕ, ಬಸವನಗುಡಿ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿ ಬೇಕಾದಷ್ಟು ಕಾರ್ಯಾಗಾರಗಳಲ್ಲಿ ನಾನು ಭಾಗವಹಿಸಿದ್ದೇನೆ, ಬೇರೆ ಬೇರೆ ವೇದಿಕೆಗಳಲ್ಲೂ ಮಾತನಾಡಿದ್ದೇನೆ. ಆಮೇಲೆ ನೂರಾರು ಶಾಲೆ ಕಾಲೇಜುಗಳಲ್ಲಿ ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಏನು ಉಪನ್ಯಾಸಗಳನ್ನು ನೀಡಿದ್ದೇನೆ. ಅದರಲ್ಲೂ ವಿವೇಕಾನಂದರ ಸಾಹಿತ್ಯ ಇದೆಯಲ್ವಾ, ಯಾಕೆ ಅಂದರೆ ವಿವೇಕಾನಂದರ ದಿನಾಚರಣೆಯನ್ನು ಆಚರಣೆ ಮಾಡೋದೇ ಯುವ ದಿನಾಚರಣೆ, ಯೂತ್ಸ್ ಡೇ ಅಂತ. ಹಾಗಾಗಿ ಎಲ್ಲ ಇವತ್ತಿನ ಯುವಕರೇನಿದ್ದಾರೆ ಅವರೇ ಭಾರತ ದೇಶದ ಭವ್ಯ, ದಿವ್ಯ, ನವ್ಯ ಭವಿಷ್ಯ. ಹಾಗಾಗಿ ನನ್ನ ಹತ್ರ ಸಮಯದ ಅವಕಾಶ ಇಲ್ಲ, ಇಲ್ಲಿ ನನ್ನ ಹತ್ರ ಒಂದು ಲೇಖನನೇ ಇದೆ, ವಿವೇಕಾನಂದರ ಪ್ರಕಾರ ಯುವಕರು ಅಂದ್ರೆ ಹೇಗಿರಬೇಕು, ಹೀಗಿರಬೇಕು ಅಂತ 21 ಅಂಶಗಳಿದೆ ಈ ತರ. ಹಾಗಾಗಿ ಈ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು. ಇವತ್ತು ವಿದ್ಯೆ ಎಜುಕೇಷನ್ ಅಂದ್ರೆ ಬರೀ ಯೂನಿವರ್ಸಿಟಿ ಕೊಡುವಂತ ಅಂಕಪಟ್ಟಿ ಅಥವಾ ಒಂದು ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಳ್ಳೋದೇ ಅಲ್ಲ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಬೇಕಾದಷ್ಟು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಮೌಲ್ಯಗಳಿವೆ, ಸಂಸ್ಕಾರಗಳಿವೆ, ಸಂಸ್ಕೃತಿ ಇದೆ. ಹಾಗಾಗಿ ನನ್ನ ನೀವು ಪದೇ ಪದೇ ಲೆಕ್ಕದ ಮೇಷ್ಟ್ರು ಅಂತ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಹೇಳ್ತೇನೆ, ನಾವು ಕಾಮರ್ಸಲ್ಲಿ ಅಕೌಂಟೆನ್ಸಿಯಲ್ಲಿ ಪಾಠ ಮಾಡ್ತೇವೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ, ಅಷ್ಟು

0: ಲಯಬಿಲಿಟೀಸು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನೋಡಿ ನೀವು ಆಗಬೇಕು ಈ ದೇಶದ ಅಸೆಟ್ಟು, ಯಾರ ಮೇಲೂ ಮಾಡಿಕೊಳ್ಳಬಾರ್ದು ಸಿಟ್ಟು, ಯಾವಾಗಲೂ ಮುಖದಲ್ಲಿರಬೇಕು ನಗುವು, ಅದೇ ನಿಮ್ಮ ಯಶಸ್ಸಿನ ಗುಟ್ಟು. ಹಾಗಾಗಿ ಎಲ್ಲರೂ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಭ್ರೂಮಧ್ಯ ಇಡಬೇಕು ಒಂದು ಸಣ್ಣ ಬೊಟ್ಟು. ಯಾಕಂದ್ರೆ ಯೋಗಶಾಸ್ತ್ರದ ಪ್ರಕಾರ ಆ ಭ್ರೂಮಧ್ಯ ಒಂದು ಚಕ್ರ ಇದೆ, ಅಲ್ಲಿ ನಾವು ಅದು ಒತ್ತಡ ಅಂದರೆ ಅದು ಪ್ರೆಸ್ ಮಾಡಿ ನೀವು ಕುಂಕುಮ ಇಡಿ ಗಂಧ ಇಡಿ ಅಲ್ಲಿಟ್ಟಾಗ ಅಲ್ಲಿನ ಚಕ್ರ ಆಕ್ಟಿವೇಟ್ ಆಗ್ತದೆ. ಈ ತರ ವಿಚಾರಗಳು ಬೇಕಾದಷ್ಟು ಸಂದರ್ಭಿಕವಾಗಿ ಮಾತಾಡ.
1: ನೀವು ವಿವೇಕಾನಂದರ ಬಗ್ಗೆ ಶರಣರ ಬಗ್ಗೆ ಎಲ್ಲ ಹೇಳುವಾಗ ನನಗೆ ಒಂದು ಅನ್ಸಿದ್ದೇನು ಅಂದ್ರೆ, ಇವತ್ತು AI ಟೆಕ್ನಾಲಜಿ ಬಂದಿರುವಂತಹ ಕಾಲ, ಟೆಕ್ನಾಲಜಿ ಸಾಕಷ್ಟು ಮುಂದುವರೆದಿರುವಂತಹ ಕಾಲ ಇದು. ಈ ಕಾಲಘಟ್ಟದಲ್ಲಿ ಒಬ್ಬ ಯುವಜನತೆ ಏನಿದ್ದಾರೆ, ಅವರಿಗೆ ಭಾವಗೀತೆಗಳು, ಸುಗಮ ಸಂಗೀತ ಇರಬಹುದು ಅಥವಾ ವಚನ ಸಾಹಿತ್ಯ ಇರಬಹುದು, ಇದೆಲ್ಲ ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಸಾಹಿತ್ಯಗಳು, ಅದು ದಾಸ ಪರಂಪರೆ ಇರಬಹುದು, ವಿವೇಕಾನಂದರ ಬಗ್ಗೆನೂ ಇರಬಹುದು, ಯಾವುದನ್ನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇವತ್ತಿನ ಯುವ ಜನತೆಗೆ ಇದ್ಯಾವುದು ಬೇಕಾಗಿಲ್ಲ. AI ಅಲ್ಲಿ ಏನ್ ಮಾಡ್ತೀವಿ, ಗೂಗಲ್ ಅಲ್ಲಿ ಏನ್ ನೋಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಹುಡುಕ್ತೀವಿ, ಇದಷ್ಟೇ ಬೇಕಾಗಿರುತ್ತೆ. ನಿಜವಾಗ್ಲೂ ಮುಖ್ಯನಾ ಅವರು ಈ ಹಿಂದಿನ ಚರಣ ಸಾಹಿತ್ಯ ಇರಬಹುದು, ದಾಸ ಸಾಹಿತ್ಯ ಇರಬಹುದು, ಇವೆಲ್ಲ ತಿಳ್ಕೊಳ್ಳೋದು ಮುಖ್ಯನಾ? ಬೇಕಾ?
0: 100%. ಯಾಕೆ ಅಂದ್ರೆ ನೀವು ಇವತ್ತಿನ ಬೆಂಗಳೂರಿನ ಕಟ್ಟಡಗಳೆಲ್ಲ ಗಗನಚುಂಬಿ ಕಟ್ಟಡಗಳಾಗಿವೆ. ನೀವು ಎಷ್ಟು ಎತ್ತರಕ್ಕೆ ಕಟ್ಟಡಗಳು ಕಟ್ತೀರೋ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ಮುಖ್ಯವಾದಂಥ ಆಧಾರ ಸ್ತಂಭ ತಳಹದಿ. ಹಾಗಾಗಿ ನೀವು ಎಷ್ಟು ಮಕ್ಕಳು, ಇವತ್ತಿನ ಮಕ್ಕಳು ಎಷ್ಟೇ ಓದಲಿ, ಆದರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಅದು ಒಂದು ರೀತಿ ನಮ್ಮ ಬೆಳವಣಿಗೆಗೆ ಅದರದೇ ಆದಂಥ ಅನುಕೂಲಗಳು ಇದೆ, ಪ್ರತಿಕೂಲಗಳು ಇದೆ. ಹಾಗಾಗಿ ನಾವು ಅದನ್ನು ಸಂಪನ್ಮೂಲದ ಸದ್ಬಳಕೆ ಮಾಡಿಕೊಳ್ಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಳಬಾರ್ದು. ಆಮೇಲೆ ನಾನು ಒಬ್ಬ ಅಧ್ಯಾಪಕನಾಗಿ ಹೇಳ್ತೇನೆ, ಮೊದಲು ಒಂದು ಕಾಲಕ್ಕೆ ನಾನು ವಿದ್ಯಾಭ್ಯಾಸ ಮಾಡುವಾಗ ನಾವೊಂದು ಮಗ್ಗಿ ಇತ್ಯಾದಿ ಇತ್ಯಾದಿ ಗುಣಾಕಾರ ಮಾಡುವಾಗ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ವಿ, 2+2=4 ಅಂತ. ಆದರೆ ಇವತ್ತು ಅದರ ಅನಾನುಕೂಲ ಏನಾಗಿದೆ ಅಂದರೆ, ಮಕ್ಕಳು ಯಾರಿಗಾನ ಪ್ರಶ್ನೆ ಕೇಳಿದ್ರೆ 2+2 ಅಂದರೆ ಇರಿ ಸರ್ ಕ್ಯಾಲ್ಕುಲೇಟರ್ ತಗೊಂಡು ಹೋಗ್ತಾರೆ 2+2 ಅಂತ. ಹಾಗೆ ನಮ್ಮ ಕಾಲದಲ್ಲಿ 20ರ ತನಕ ಮಗ್ಗಿ ಪುಂಕಾನುಪುಂಕವಾಗಿ ಓದ್ತಾ ಇದ್ರಿ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತದೆ, ಅಲ್ಲಿ ನಾವು ನಿಮ್ಗೆ ಗೊತ್ತಿದ್ರೆ ಕ್ಲಾರ್ಕ್ಸ್ ಟೇಬಲ್ ಅಂತ ಬರೋದು, ಲಾಗು ಆಂಟಿ ಲಾಗು ಚಕ್ ಚಿಕ್ಕ ಅಕ್ಷರದಲ್ಲಿ ಇರ್ತಾ ಇತ್ತು, ಅದನ್ನು ಹುಡುಕ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕೈಯಲ್ಲೇ ಇದೆ ಅಂಗೈಯಲ್ಲಿ ಏನು ಮೊಬೈಲು, ಅದರಲ್ಲಿ ಎಲ್ಲ ಫೀಚರ್ಸ್ ಇದೆ. ಬಟ್ ಒಂದು ರೀತಿ ಏನಾಗಿದೆ ಅಂದರೆ, ನಮ್ಮ ಜ್ಞಾನದಕ್ಕೆ ಸಾಧಕವಾಗಿ ಈ ಎಲ್ಲ ಗ್ಯಾಡ್ಜೆಟ್ಸು ಅನುಕೂಲ ಏನೋ ಮಾಡ್ತಾ ಇದೆ, ಆದರೆ ಮನುಷ್ಯನ ತಲೆ ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ.
1: ಸೊ ಆ ಕಾರಣಕ್ಕೋಸ್ಕರ ಅವರು ಈ ಸಾಹಿತ್ಯವನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತೀರಾ? ಮತ್ತೆ ವಾಪಸ್ ಆಗ್ತೀವಿ ನಿಮ್ ಜೊತೆಲಿ ಮಾತಾಡಕ್ಕೆ. ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಪ್ರೊಫೆಸರ್ AR ಶಿವಕುಮಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ. ಇವತ್ತಿನ ಯುವ ಜನತೆಗೆ ಏನೇನೆಲ್ಲ ಬೇಕು, ಏನೇನೆಲ್ಲ ಮರಿತಾ ಇದ್ದಾರೆ, ಇದೆಲ್ಲದನ್ನು ಹೇಳ್ತಾ ಇದ್ರು. ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ನೀವು ಕೇಳಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಾ ಇದೆ. ನಾವು ಕಾಯ್ತಾ ಇರ್ತೀವಿ, ನೀವು ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಸಮಯ 4:27 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಫೂರ್ತಿ ಧಾರೆಯಲ್ಲಿ ಇವತ್ತು ನಮ್ಮ ಜೊತೆಯಾಗಿರೋದು ಪ್ರೊಫೆಸರ್ ಎ ಆರ್ ಶಿವಕುಮಾರ್ ಅವರು.
1: ಎಸ್, ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರ. ವೃತ್ತಿಯಲ್ಲಿ ನಾನು ಒಬ್ಬ ಬೋಧವಿ ಉಪನ್ಯಾಸಕ. 35 ವರ್ಷ ಬೋಧನೆಯನ್ನು ಮಾಡಿ ವೃತ್ತಿಯಿಂದಾಗಿದ್ದೇನೆ ನಿವೃತ್ತಿ. ಹಾಗಾಗಿ ನಾನು ಸ್ವಲ್ಪ ಸಾಮಾಜಿಕ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದೇನೆ. 16 ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇರ್ತೇನೆ. ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಉಪನ್ಯಾಸಗಳನ್ನು ಮಾಡ್ತಾ ಇರ್ತೇನೆ. ಅದೇ ನನ್ನ ಅಭಿರುಚಿ, ಪ್ಯಾಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಮಕ್ಕಳಿಗೆ ಎಲ್ಲ ಕಡೆ ಹೋದಾಗ ನಾನು ಹೇಳ್ತಾ ಇರ್ತೇನೆ, ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಎರಡು ಕಾರಣ, ಅದು ತುಂಬ ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ಭಗವಂತ ಮನುಷ್ಯನಿಗೆ ಮಾತನಾಡುವ ಒಂದು ಕೊಡುಗೆ ಅಥವಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಅನಾದಿ ಕಾಲದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ, ಎಲ್ಲ ಪ್ರಾಣಿಗಳಿಗೂ ಕೂಡ 3 ಅಗತ್ಯತೆಗಳಿದೆ. ಫುಡ್, ಕ್ಲೋತಿಂಗ್, ಶೆಲ್ಟರ್, ಅಂದರೆ ಊಟ, ವಸತಿ ಮತ್ತು ಬಟ್ಟೆ. ಆದರೆ ಇವತ್ತಿನ 21ನೇ ಶತಮಾನದ ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ, ಶಿಕ್ಷಣ, ಶಿಕ್ಷಣ ತುಂಬ ಅನಿವಾರ್ಯವಾಗಿದೆ. ಹಾಗಾಗಿ ಆ ಶಿಕ್ಷಣ ಕೊಡಬೇಕಾದ ಕರ್ತವ್ಯ ಯಾರದು? ನಾನು ಯಾವಾಗಲೂ ಒಂದು ಕಾರಿಗೆ 4 ಚಕ್ರ ಇರುತ್ತೆ, ಆ 4 ಚಕ್ರದ ರೀತಿಯಲ್ಲಿ 4 ಜನರ ಪಾತ್ರ ಇದೆ. ಮೊದಲನೇದು ಪೋಷಕರು. ಇಂಗ್ಲೀಷಲ್ಲಿ ಹೇಳ್ತೇನೆ, ಪೇರೆಂಟ್ಸ್ ಆರ್ ದಿ ಫಸ್ಟ್ ಟೀಚರ್ಸ್, ಟೀಚರ್ಸ್ ಆರ್ ದಿ ಸೆಕೆಂಡ್.

0: பேரண்ட்ஸ் யாரே போஷகர் உபோஷகர் ಮೊದಲನೇ வரும் ಶಿಕ್ಷಕರು ಎರಡನೇ ವರು. ಆದರೆ ಇವತ್ತು ಶಾಲಾ ಕಾಲೇಜುಗಳು ಎಲ್ಲ ಸಂಪನ್ಮೂಲವನ್ನು ನಾವು ಇಂಗ್ಲೀಷಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಆ ಎಲ್ಲವನ್ನು ಒದಗಿಸೋದಕ್ಕೆ ಆ ಆಡಳಿತ ಮಂಡಳಿ ಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಮಗುವಿ ಹೆಣ್ಣಾಗಲಿ ಗಂಡಾಗಲಿ ವಿದ್ಯಾರ್ಥಿಗೆ ಒಳ್ಳೆ ಮಿತ್ರರಿರಬೇಕಾಗ್ತದೆ. ಸಮಯ ಸಿಕ್ಕಿದಾಗ ಆಮೇಲೆ ಹೇಳ್ತೇನೆ ನಾನು ವಿದ್ಯಾರ್ಥಿಗಳ ಮೂರು ಮಿತ್ರರು ಯಾರು, ವಿದ್ಯಾರ್ಥಿಗಳ ಮೂರು ಶತ್ರುಗಳು ಯಾರು ಅಂತೇಳಿ. ಹಾಗಾಗಿ ಇವರ ನಾಲ್ಕು ಜನರ ಪಾತ್ರ ಇದೆ. ಹಾಗಾಗಿ ಇಲ್ಲಿ ಅವರವರದೇ ಪಾತ್ರ ಇದೆ. ಸಮಯದ ಅಭಾವ ನಾನು ತುಂಬ ವಿಸ್ತಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿದ್ನಲ್ವಾ, ಆ ಪೇರೆಂಟ್ಸಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ. ಆದರೆ ವಿಶೇಷವಾಗಿ ತಾಯಿಯ ಪಾತ್ರ ಅದ್ಭುತ ಅದ್ಭುತ ಅದ್ಭುತ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಒನ್ ಮದರ್ ಈಸ್ ಈಕ್ವಲ್ ಟು 100 ಟೀಚರ್ಸ್. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ. ಶಾಲೆಯಲ್ಲಿ ಲೌಕಿಕವಾಗಿ ಶಿಕ್ಷಕರು ಪಠ್ಯಕ್ರಮಗಳಿಗೆ ಅನುಗುಣವಾಗಿ ಬೋಧನೆ ಮಾಡಬಹುದು. ಆದರೆ ನಮ್ಮ ಜಾನಪದರು ಹೇಳ್ತಾ ಇದ್ರು, ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಮನುಜಧನ್ಯನು. ಇವತ್ತಿನ ಎಲ್ಲ ಪೋಷಕರಿಗೆ ನನ್ನ ಮಗ ವಿದ್ಯಾವಂತನಾಗಬೇಕು, ಹೊರದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇದೆ, ತಪ್ಪಿಲ್ಲ. ಆದರೆ ಅವತ್ತಿನ ಕಾಲದ ಅನಕ್ಷರಸ್ಥ ತಾಯಿ ಶಾಲೆಗೆ ಓದೋರಲ್ಲ ಅವರು. ಆದರೆ ಒಂದು ಮಾತು ಹೇಳ್ತೇನೆ ನಾನು, ವಿದ್ವತ್ಗಿಂತಲೂ ವಿವೇಕ ಮುಖ್ಯ, ಚರಿತ್ರೆಗಿಂತಲೂ ಚಾರಿತ್ರ್ಯ ಮುಖ್ಯ ಅಂತ. ಅನಕ್ಷರಸ್ಥ ತಾಯಿ ಒಂದು ಮಗುವಿಗೆ ಹಾಲು ಉಣಿಸ್ತಾ ಆ ಮಗುವಿನ ಭವಿಷ್ಯದ ಕನಸನ್ನು ಕಾಣ್ತಾ ಇದ್ಲಂತೆ. ಅದಕ್ಕೆ ಮತ್ತೆ ಜನಪದರು ಹೇಳ್ತಾರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಅದಕ್ಕೆ ಬಸವೇಶ್ವರರು ಜಗಜ್ಯೋತಿ ಬಸವೇಶ್ವರರಾದರು, ವಿಶ್ವಗುರು ಬಸವಣ್ಣನವರಾದರು. ಯಾಕೆ? ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅದೇ ರೀತಿ ವಿವೇಕಾನಂದರನ್ನು ಆ ಮಟ್ಟಕ್ಕೆ ಬೆಳೆಸಿದ ಕೀರ್ತಿ ಸ್ಫೂರ್ತಿ ಯಾರ್ದು ಅಂದರೆ ಅವರ ತಾಯಿ ಭುವನೇಶ್ವರಿ ದೇವಿಯವರದಾಗ್ತದೆ. ಹಾಗಾಗಿ ತಾಯಿಯ ಬಗ್ಗೆ ಸಂದರ್ಭ ಇದ್ರೆ ಆಮೇಲೆ ಹೇಳ್ತೇನೆ. ಆದರೆ ಒಂದು ಮಾತು ಹೇಳ್ತೇನೆ, ತಾಯಿಯ ಪ್ರೀತಿ ಅನಂತ, ದೈವದ ಪ್ರೀತಿ ದಿಗಂತ, ದುರಾಸೆಯ ಪ್ರೀತಿ ದುರಂತ, ಗುರುವಿನ ಪ್ರೀತಿ ಮಹಂತ.
1: ಗ್ರೇಟ್. ನೀವು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ, ಶಿಕ್ಷಣದ ಜೊತೆ ಜೊತೆಗೇನೆ ಈಗಿನ ಕಾಲಕ್ಕೆ ಏನೋ ಒಂದು ಕಲಿತೀನಿ ನಾನು ಅಂತ ಅಂದ್ರೆ ಖಂಡಿತವಾಗ್ಲೂ ಸರ್ವೈವ್ ಆಗ ತುಂಬಾನೇ ಕಷ್ಟ ಇದೆ. ಶಿಕ್ಷಣದ ಜೊತೆ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈ ಸ್ಕಿಲ್ಸ್ ಬಗ್ಗೆ
0: ಡೆಫಿನೆಟ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳಿಗೆ ಅನುಗುಣವಾಗಿ ನಮ್ಮ ಕಾಲೇಜಿನ ಮಟ್ಟದಲ್ಲೇ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಅನ್ನ ಇಟ್ಟು, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಿದೆ. ಅವ್ರು ಬಿ ಕಾಮ್ ಆಗಲಿ, ಬಿ ಎ ಆಗಲಿ, ಬಿ ಎಸ್ ಸಿ ಆಗಲಿ, ಬಿ ಎಸ್ ಸಿ ಬಿ ಸಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡಿದ್ದರ ಜೊತೆಗೆ ಆ ಕಾಲೇಜಿನಲ್ಲಿ ಎನ್ ಸಿ ಸಿ ಯೂನಿಟ್ ಇರುತ್ತೆ, NSS ಯೂನಿಟ್ ಇರುತ್ತೆ, ರೆಡ್ ಕ್ರಾಸ್ ಯೂನಿಟ್ ಇರುತ್ತೆ. ಈ ಥರ ಹತ್ತಾರು ಬೇರೆ ಬೇರೆ ಘಟಕಗಳಿದೆ. ಆಮೇಲೆ ವಿಶೇಷವಾಗಿ ಕ್ರೀಡೆ, ಇದು ನಮ್ಮ ಕಾಲೇಜಿನ ಬಗ್ಗೆ ನಾನು ಹೆಮ್ಮೆ ಹೇಳೋದಲ್ಲ, ಬಿ ಎಮ್ ಎಸ್ ವುಮೆನ್ಸ್ ಕಾಲೇಜ್ ಅಂತ ಏನಿದೆ, ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದೆ. ಎಲ್ಲ ಕಾಲೇಜುಗಳು ಮಾಡ್ತದೆ. ಹಾಗಾಗಿ ಬರೀ ಓದಿನ ಜೊತೆಗೆ ಆಮೇಲೆ ಪ್ರತಿಯೊಂದು ಕಾಲೇಜುಗಳಲ್ಲೂ ಬೇರೆ ಬೇರೆ ಕಲ್ಚರಲ್ ಇವೆಂಟ್ಸ್ ಮಾಡ್ತಾರೆ, ಡ್ಯಾನ್ಸು, ಡ್ರಾಮಾ, ಸಂಗೀತ ಇತ್ಯಾದಿ ಇತ್ಯಾದಿ. ಇವೆಲ್ಲವನ್ನು ಮಾಡಿದಾಗ ಏನಾಗ್ತದೆ, ಮನುಷ್ಯನ ವ್ಯಕ್ತಿತ್ವ ವಿಕಾಸ ಆಗ್ತದೆ. ಆದರೆ ಇವತ್ತಿನ ಸಾಮಾಜಿಕ ಪ್ರಸ್ತುತ ಏನಾಗಿದೆ ಅಂದರೆ, ವಿಕಾರವಾದಂಥ ಮನಸ್ಸನ್ನು ವಿಕಾಸ ಮಾಡೋದು ಶಿಕ್ಷಣದ ಉದ್ದೇಶ. ಈ ಎಲ್ಲ ಬೇರೆ ಬೇರೆ ಸ್ಕಿಲ್ ಅಂತೀವಲ್ವ, ಕೌಶಲ್ಯಗಳು, ಪರಿಣಿತಿಯನ್ನು ಬೆಳೆಸ್ಕೊಂಡಾಗ ಆಮೇಲೆ ಇವತ್ತು ಶಿಕ್ಷಣದ ಏನಾಗಿದೆ ಅಂದರೆ ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ. ನಾನು ಯಾವಾಗಲೂ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇನೆ, ಯಾರದೇ ಸಿಕ್ಕಿದಾಗ, ನಿಮ್ಮ ಸಿಂಪ್ಲಿಸಿಟಿ, ಸ್ಯಾಂಕ್ಟಿಟಿ, ಸೆರಿನಿಟಿ, ಡಿವಿನಿಟಿ, ವರ್ಸಟ್ಯಾಲಿಟಿ ಡಸಂಟ್ ರಿಕ್ವೈರ್ ಎನಿ ಪಬ್ಲಿಸಿಟಿ ಇನ್ ಅವರ್ ಸೊಸೈಟಿ ಅಂತ. ಹಾಗಾಗಿ ಅದು ಅವರವರ ಕ್ಷೇತ್ರಕ್ಕೆ ಅನುಗುಣವಾಗಿ ಒಬ್ಬೊಬ್ಬರು ಒಂದೊಂದು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಇದು ವೈಯಕ್ತಿಕ ವಿಚಾರ, ಆದರೂ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದಾರೆ. ನನ್ನ ಮಗಳು ಬಿ ಕಾಮ್ ಎಂ ಕಾಮ್ ಜೊತೆಗೆ ಅವಳು ಒಬ್ಬ ಭರತನಾಟ್ಯ ಡ್ಯಾನ್ಸರು, ನನ್ನ ಸೊಸೆ ಒಬ್ಬ ಭರತನಾಟ್ಯ ಡ್ಯಾನ್ಸರು, ನನ್ನ ತಂಗಿ ಮಗಳು ಅವಳು ಭರತನಾಟ್ಯ ಇವತ್ತು ಆರ್ ವಿ ಲಾ ಕಾಲೇಜಲ್ಲಿ ಅವಳು ಒಂದು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ರು. ಪ್ಯಾರಲಲ್ ಆಗಿ ಅವನು ಭರತನಾಟ್ಯದ ವೃತ್ತಿಯನ್ನು,
1: ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನೋದು ತುಂಬಾ ಮುಖ್ಯ.
0: ಹೌದೌದು, ಖಂಡಿತ ಮುಖ್ಯ.
1: ಅದರಲ್ಲೂ ಇವಾಗಿನ ಕಾಲದಲ್ಲಿ ಎಲ್ಲೇ ನಾವು ಹೋಗಿ ಕೆಲಸ ಮಾಡ್ತೀವಿ ಅಂದ್ರೂ ಬರೀ ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಮುಖ್ಯ.
0: ಹೌದು.
1: ಸಮಯ

ಮುಂದಕ್ಕೆ ಹೋಗ್ತಾ ಇದೆ. ಆಗ್ಲೇ 35 ನಿಮಿಷ ಮುಗಿಸ್ಬಿಟ್ಟಿದೀವಿ ನಾವು, ಇನ್ನು ಬರೀ 20 ನಿಮಿಷ ಮಾತ್ರ ಬಾಕಿ. 20 ನಿಮಿಷದಲ್ಲಿ ಮತ್ತೆ ವಾಪಸ್ ಆಗ್ತೀವಿ ಎ.ಆರ್. ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತಾಡಕ್ಕೆ. ನಿಮ್ಮ ಪ್ರಶ್ನೆಗಳು ಇದ್ದಲ್ಲಿ ನೀವು ನಮ್ಗೆ ಸಂದೇಶನ ತಲುಪಿಸಬಹುದು. 9480100139408090101 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ. ಇದು ಕನ್ನಡ ಕಾಮನಬಿಲ್ಲು 101.3.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. 4:40 ಆಗಿದೆ ಸರ್, 40 ನಿಮಿಷ ಕಳೆದು ಹೋಗಿದೆ ಈಗ ನೀವು ಮಾತಾಡಕ್ ಶುರು ಮಾಡಿ. ಸೊ ಶಿಕ್ಷಣ ಮತ್ತೆ ಮಕ್ಕಳು ಈ ಎಲ್ಲದ್ರ ಬಗ್ಗೆ ಮಾತಾಡುವಾಗ ಎಕ್ಸ್ಟ್ರಾ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟು ಇಂಪಾರ್ಟೆಂಟ್ ಎಕ್ಸ್ಟ್ರಾ ಸ್ಕಿಲ್ಸ್ ನ ಕಲಿಯೋದು, ಮಕ್ಕಳಿಗೆ ಯಾಕೆ ಕಲಿಬೇಕು ಅಂತ, ಪುಸ್ತಕ ಓದೋದು ಎಷ್ಟು ಇಂಪಾರ್ಟೆಂಟು, ಆಮೇಲೆ ಪುಸ್ತಕ ಓದೋದು ಅಂದ ತಕ್ಷಣ ಸ್ಕೂಲಲ್ಲಿ ಏನಿದೆ ಆ ಕರಿಕ್ಯುಲಮ್ ಓದೋದು ಮುಖ್ಯ ಅಂತ ಅನ್ಸುತ್ತೆ. ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಮಕ್ಕಳಿಗೆ ಓದುವಂತಹ ಹವ್ಯಾಸ ಮಾಡಿಸೋದು ಎಷ್ಟು ಮುಖ್ಯ.
1: ಖಂಡಿತ, ಪಠ್ಯಕ್ರಮ ಇರೋದೇನಿದ್ರು ಅದು ಏನು ಇಲಾಖಾ ಮಟ್ಟದಲ್ಲಿ, ಅದು ಯೂನಿವರ್ಸಿಟಿ ಇರ್ಬೋದು, ಪಿ ಯು ಬೋರ್ಡ್ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆಯಾ ಕಾಲಘಟ್ಟಕ್ಕೆ ಒಂದು ಪಠ್ಯಕ್ರಮ ಇರ್ತದೆ. ಅದರ ಪಾಡಿಗೆ ಅವರು ಓದಲೇಬೇಕು, ಅನಿವಾರ್ಯ. ಹಾಗಾಗಿ ಅದು ಕಂಪಲ್ಷನ್ ಅಂತೀವಿ. ಆದರೆ ಬೇರೆ ಪುಸ್ತಕಗಳು ಓದೋದು ಆಪ್ಷನ್ ಅಂತೀವಿ. ಚಿಕ್ಕ ಚಿಕ್ಕ ಕೈಪಿಡಿಗಳು, ಆಗಲೇ ನಾನು ಹೇಳಿದೆ ನಮ್ಮ ಕಾಲೇಜಿನ ಪಕ್ಕ ರಾಮಕೃಷ್ಣ ಆಶ್ರಮದಲ್ಲಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕಡಿಮೆ ಬೆಲೆಯಲ್ಲಿ ಅದ್ಭುತವಾದಂತಹ ಪುಸ್ತಕಗಳು ಲಭ್ಯತೆ ಇದೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ರೀಡಿಂಗ್ ಈಸ್ ಟು ದಿ ಮೈಂಡ್ ಈಸ್ ವಾಟ್ ಎಕ್ಸರ್ಸೈಸ್ ಟು ದಿ ಬಾಡಿ ಅಂತ. ವೆನ್ ದೆರ್ ಈಸ್ ಎಕ್ಸರ್ಸೈಸ್ ದೆರ್ ವಿಲ್ ನಾಟ್ ಬಿ ಎನಿ ಎಕ್ಸರ್ಸೈಸ್. ಹಾಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದೋದ್ರಿಂದ ಏನಾಗ್ತದೆ, ಆ ಮನುಷ್ಯನ ಒಂದು ಬುದ್ಧಿ ವಿಕಾಸ ಆಗ್ತದೆ, ಅದರಲ್ಲಿ ಏನೋ ಒಂದಷ್ಟು ಮೌಲ್ಯಗಳಿದೆ. ಇವತ್ತಿಗೂ ನಾನು ಇದು ಮಾಸ್ಟರ್ ಹಿರಣ್ಣಯ್ಯ ಅವ್ರನ್ನ ನಾನು ನೆನಪಿಸ್ಕೊಳ್ಬೇಕು. ನಾನು ಎಂ ಕಾಮ್ ಫೈನಲ್ ಇಯರ್ ಮುಗಿದಾಗ ಅದೇ ನಾವು ಒಂದು ಸಮಾರೋಪ ಸಮಾರಂಭಕ್ಕೆ ಬಂದಿದ್ರು, ಅವ್ರು ಹೇಳಿದ ಮಾತು ಅಚಾನಕ್ಕಾಗಿ ನನ್ನ ಜ್ಞಾಪಕ ಬಂತು. ಅವತ್ತಿನ ಕಾಲದಲ್ಲಿ ಬೇಕ್ರಿಗೆ ಹೋದರೆ ಒಂದು ಬ್ರೆಡ್ಡನ್ನು ನ್ಯೂಸ್ ಪೇಪರಲ್ಲಿ ಏನು ಪ್ಯಾಕ್ ಮಾಡಿ ಒಂದು ಹಸಿ ದಾರದಲ್ಲಿ ಸುತ್ತಕೊಡ್ತಾ ಇದ್ರು. ಅವ್ರು ಹೇಳಿದ ಮಾತು ಇವತ್ತು ನನಗೆ ಬಂತು, ಮನೆಗೆ ಹೋಗಿ ಬ್ರೆಡ್ಡನ್ನು ತಗೊಂಡು ಪೇಪರನ್ನು ಬಿಸಾಕೋದಕ್ಕೆ ಮೊದಲು ಆ ಪೇಪರಲ್ಲಿ ಸ್ವಲ್ಪ ಕಣ್ಣಾಯಿಸಿ ಅಂತ. ಇದು ಮಾಸ್ಟರ್ ಹಿರಣ್ಣಯ್ಯನವರು ನನಗೆ 40 ವರ್ಷದಿಂದ ಹೇಳಿದ ಮಾತು ಇವತ್ತು ನೆನಪಾಯಿತು.
0: ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೆ.
1: ಹೌದು ಹೌದು ಹೌದು, ನನಗೆ ಯಾವುದೇ ಆಗಲಿ ಹಾಗಾಗಿ ನಂದು ಸುಮಾರು ಮನೆಗೇನೆ 4-5 ಮ್ಯಾಗ್ಝೈನ್ಗಳು ಮಾಸಪತ್ರಿಕೆಗೆ ನಾನು ಸಬ್ಸ್ಕ್ರೈಬರು. ಅಂದ್ರೆ ಅದೇ ಕೆಲಸವಾಗಿ ಓದೋದಂತಲ್ಲ, ಈಗ ಯಾರೋ ಒಂದು ಉಪನ್ಯಾಸ ಕೊಡ್ತಾರೆ, ಒಂದು ಟಾಪಿಕ್ ಕೊಡ್ತಾರೆ, ಅದರ ಸಲುವಾಗಿ ನಾನು ಅದನ್ನು ಶೋಧನೆ ಮಾಡಿ ವಿಷಯ ಸಂಗ್ರಹಣೆ ಮಾಡಿ ಯಾವಾಗಲೂ ಹೇಳ್ತೇನೆ ನನ್ನ ಕೆಲಸ ಮೇಷ್ಟ್ರ ಕೆಲಸ ವಿಷಯವನ್ನು ಸಂಗ್ರಹಣೆ, ವೇದಿಕೆ ಮಾಡೋ ಮೇಲೆ ಮಾಡೋದು ವಿತರಣೆ, ಆಚರಣೆ ಸಭಿಕರಿಗೆ ಬಿಟ್ಟಿದ್ದು. ಆದರೆ ಜ್ಞಾನವಂತೂ ಜಾಸ್ತಿ ಇರಬೇಕು. ಒಬ್ರು ಈಚಿ ಶಾಂತವೀರಯ್ಯ ಅಂತಿದ್ರು, ಯಾವಾಗಲೂ ತಿಳ್ಕೊಳ್ತೇನೆ ಅವರು. ಅವ್ರು ಯಾವಾಗಲೂ ಹೇಳಿದರೆ ಕುಮಾರು ಬಾಯಿಲ್ಲಿ ನಮ್ಮಲ್ಲಿ ಅಂಡೆಯಷ್ಟು ಸ್ಟಾಕ್ ಇರಬೇಕು, ಉದ್ಧರಣೆ ಎಷ್ಟು ಬಡಿಸ್ಬೇಕು ಅಂತ. ಹಾಗಾಗಿ ನಮ್ಮದು ಜ್ಞಾನದ ಶೇಖರಣೆ ಆಗ್ತಾ ಇರಬೇಕು, ಸಮಯದ ಚೌಕಟ್ಟಿಗೆ ಅನುಗುಣವಾಗಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಬಡಿಸ್ತಾ ಇರಬೇಕು. ಒಟ್ಟಾರೆ ಮಕ್ಕಳು ಇವತ್ತು ಮೊಬೈಲ್ ಯುಗ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ಪುಸ್ತಕಂ ಅಸ್ತಭೂಷಣಂ, ಈಗ ಮೊಬೈಲಂ ಅಸ್ತಭೂಷಣಂ. ಅದು ಅನಿವಾರ್ಯ, ಇನೆವಿಟಬಲ್, ಅನ್ಕಂಟ್ರೋಲಬಲ್. ಆದರೂ ಮಕ್ಕಳಿಗೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಬೇಕಾದ್ದು ಪೋಷಕರ ಕರ್ತವ್ಯ ಮತ್ತು ಶಿಕ್ಷಕರ ಕರ್ತವ್ಯ ಕೂಡ.
0: ಪೋಷಕರಿಗೆ ಒಂದು ಮೆಸೇಜ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ?
1: ಪೋಷಕರಿಗೆ ಏನಂದರೆ, ಮಕ್ಕಳಿಗೆ ಏನಾಗಿದೆ ಅಂದರೆ, ಈಗ ಯಾವುದೇ ವಿಚಾರ ಆಗ್ಬೋದು, ಮಕ್ಕಳಿಗೆ ನಾವು ಹೇಳೋದಕ್ಕೆ ಮೊದಲು ಪೋಷಕರು ಅದನ್ನ ಪಾಲನೆ ಮಾಡಬೇಕು.
0: ಈಗ ಮಗುಗೆ ಮೊಬೈಲ್ ನೋಡ್ಬೇಡ ಅಂತ ಹೇಳೋದಕ್ಕೆ ಮೊದಲು,
1: ಹೌದು ಹೌದು ಹೌದು ಹೌದು, ಈಗ ಮಗುಗೆ ಓದು ಓದು ಅಂತ. ಈಗ ಇನ್ನೊಂದು ಹೇಳ್ತೇನೆ, ಯಾವುದು ಕೂಡ ಆ ವಾತಾವರಣಕ್ಕೆ ಅನುಗುಣವಾಗಿ ಮಗು ಬೆಳೀತದೆ. ಅದನ್ನೇ ಶಂಕರಾಚಾರ್ಯರು ಹೇಳಿದಾರಲ್ಲ, ಸತ್ಸಂಗತ್ವೇ ನಿತ್ಸಂಗತ್ವಂ, ನಿತ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಹಿ ಅಂತ. ಈಗ ತಂದೆ ತಾಯಿ ಯಾವುದೋ ಬಿಡುವಿನ ವೇಳೆಯಲ್ಲಿ ಒಂದು ಪುಸ್ತಕ ಓದ್ತಾ ಇದ್ರೆ ಆ ಮಗುಗೂ ಕುತೂಹಲ ಬರ್ತದೆ. ಅದು ಆ ಮಗು ಚಿಕ್ಕ ವಯಸ್ಸೇನಿದೆ ಅಲ್ವಾ, ನಾವು ಯಾವ ರೀತಿ ಅದಕ್ಕೆ ನಾವು ಒಂದು ರೀತಿ ಮಾರ್ಗದರ್ಶನ ಕೊಡ್ತೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗೋಡೆಗಳ ಮೇಲೆ ಬರೆದಿರ್ಬೋದು, ನೋಡಿ ಕಲಿ ಮಾಡಿ ತಿಳಿ ಅಂತ. ಹಾಗಾಗಿ ನೋಡಿ ಕಲಿ ಮಾಡಿ ತಿಳಿ, ನಾವು ಏನು ಮಾಡ್ತಾ ಇರ್ತೀವಿ ಅದನ್ನು ಮಕ್ಕಳು ಅನುಸರಣೆ ಮಾಡ್ತಾರೆ.
0: ಕರೆಕ್ಟ್. ಸಮಯ 4:44. ಶರಣರತ್ನ ಪ್ರಶಸ್ತಿಗೆ ಭಾಜನರಾದವರು.

0: ಅಂತಾರಾಷ್ಟ್ರೀಯ ಬಸವರಿ ಸಿರಿ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿ ಗೌರವಗಳಿಗೆ ಭಾಜನರಾದವರು. ಎ ಆರ್ ಶಿವಕುಮಾರ್ ಅವರು ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಮತ್ತೆ ಹೀರೋಸ್ ಆಫ್ ಎಜುಕೇಶನ್ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದೀರ ನೀವು. ಮತ್ತೆ ಈ ಸಾಕಷ್ಟು ಪ್ರಶಸ್ತಿಗಳು ಮತ್ತೆ ಗೌರವಗಳಿಗೆ ಪಾತ್ರರಾಗಿದ್ದೀರ. ಅಂತಾರಾಷ್ಟ್ರೀಯ ಕಾಯಕ ಸೇವೆ ಪ್ರಶಸ್ತಿ, ಆದರ್ಶ ಶಿಕ್ಷಣ ರತ್ನ ರಾಷ್ಟ್ರ ಪ್ರಶಸ್ತಿ ಕೂಡ ನಿಮ್ಗೆ ಸಂದಿದೆ. ಧರ್ಮ ಸೇವಾ ಕಾರ್ಯ ನಿರತರು ಮತ್ತೆ ಸುಸಂಸ್ಕೃತ ಸಜ್ಜನ ಮಾನ್ಯರು ಅನ್ನುವಂತಹ ಪ್ರಶಸ್ತಿ ಕೂಡ ನಿಮ್ಗೆ ಸಿಕ್ಕಿದೆ. ಇಷ್ಟೆಲ್ಲ ಪ್ರಶಸ್ತಿ ಗೌರವಗಳು ನಿಮ್ಗೆ ಹೇಗನ್ಸುತ್ತೆ?
1: ಅಲ್ಲ, ಅದು ನಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನೋಡಿ ಅವರು ಗುರುತಿಸಿ ಕೊಟ್ಟಿರ್ತಾರೆ
0: ಅಂದ್ರೆ
1: ಆದರೆ ಅದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತದೆ. ಅಂದ್ರೆ ಏನೋ ನಮ್ಮಲ್ಲಿರುವ ಒಂದು, ಈಗ ನಿನ್ನೆ ಒಂದು ಮಾತು ಹೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮುಖ, ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು ಅಂತ ನಾನು ಸಾಂದರ್ಭಿಕವಾಗಿ ಹೇಳ್ತೇನೆ. ನಾವೆಲ್ಲರೂ ವ್ಯಕ್ತಿಗಳು, ಬೆಳೆಸಿಕೊಳ್ಳಬೇಕು ವ್ಯಕ್ತಿತ್ವ, ವ್ಯಕ್ತಿತ್ವದಲ್ಲಿ ಪಾಲಿಸಬೇಕು ತತ್ವ, ಆ ತತ್ವದಲ್ಲಿರಬೇಕು ಸತ್ವ, ಆವಾಗ ಸಿಗುತ್ತೆ ನಮಗೆ ಪ್ರಭುತ್ವ. ಇದೇ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವ ಅಂತೇಳಿ.
0: ಓಕೆ, ಈಗ ಒಂದಿಷ್ಟು ರಾಪಿಡ್ ಫೈರ್ ಕ್ವೆಶ್ಚನ್ ಗಳನ್ನ ಕೇಳ್ತೀನಿ ನಾನು. ಸೊ ಬೇಗ ಬೇಗ ಅದಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರ ಕೊಡಬೇಕು. ನಿಮ್ಮ ನೆಚ್ಚಿನ ಕನ್ನಡದ ಬರಹಗಾರರು?
1: ಬೇಕಾದಷ್ಟು ಜನ ಇದ್ದಾರೆ, ಅದರಲ್ಲಿ ದರ ಬೇಂದ್ರೆ ಆಗ್ಬೋದು.
0: ಓಕೆ, ನಿಮ್ಗೆ ತುಂಬಾ ಇಷ್ಟವಾಗಿರೋ ಶಿಕ್ಷಕರು?
1: ಶಿಕ್ಷಕರು
0: ನಿಮ್ಮಲ್ಲಿ ಪ್ರಭಾವ ಬೀರಿದಂತ
1: ಶಾಲಾ ಮಟ್ಟದಲ್ಲಿ ನಮ್ಗೆಲ್ಲರೂ ಅದ್ಭುತವಾದಂತ ಶಿಕ್ಷಕರಿದ್ರು. ಆದ್ರೆ ಎಲ್ಲರೂ ಇವತ್ತು ಕೆಲವರು ಲಿಂಗೈಕ್ಯರಾಗಿದ್ದಾರೆ. ಇವತ್ತು ನಾನು ಓದಿದಂತ ಶಾಲೆ ಕಲ್ಕುಂಟೆ ಅಗ್ರಹಾರದಲ್ಲಿ SN ವಿಜಯಸಾರಥಿ ಅಂತ ಒಬ್ಬ ಟೀಚರ್ ಇದ್ದಾರೆ, ನಮ್ಮ ಮೇಲೆ ಹೈಸ್ಕೂಲ್ ಅಲ್ಲಿ ತುಂಬಾ ಪ್ರಭಾವ ಬೀರಿದವರು. ಅವ್ರು ಈಗಲೂ ಕೂಡ 80 ವರ್ಷದ ಅಂಚಿನಲ್ಲಿದ್ದಾರೆ. ಅವಾಗ ಅವಾಗ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ, ನೀನು ಬಹಳ ಎತ್ತರಕ್ಕೆ ಬೆಳೆದಿದೆಯ, ನೀನು ಈಗೂ ಬೆಳಿ ಅಂತೇಳಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗೊತ್ತಿಲ್ಲ ನನ್ನ ಪುಣ್ಯ ಏನೋ, ನಾನೇನಾದ್ರೂ ಈ ಜಗತ್ತನ್ನು ನಿರ್ಗಮಿಸಿದ್ರೆ ಸ್ವರ್ಗಕ್ಕೆ ಏನಾದ್ರೂ ಹೋದ್ಮೇಲೆ ಸ್ವರ್ಗದಿಂದನೂ ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಇದು ನನಗೆ ಒಂದು ಸೌಭಾಗ್ಯ ಅಂತ, ಗುರುಗಳನ್ನ ಪಡೆದಂತ ಸೌಭಾಗ್ಯ.
0: ಪ್ರತಿಯೊಬ್ಬರು ಓದಲೇಬೇಕಾಗಿರೋ ಪುಸ್ತಕ?
1: ವಿವೇಕಾನಂದರದ್ದು ಬೇಕಾದಷ್ಟಿದೆ ಲಿಟ್ರೇಚರು, ಕುವೆಂಪುದಾಗ್ಬೋದು. ಅದರಲ್ಲೂ ನಾನು ಪದೇ ಪದೇ ಹೇಳ್ತೇನೆ, ವಚನ ಸಾಹಿತ್ಯದಲ್ಲಿ ವಚನಗಳು, ಸರ್ವಜ್ಞನ ತ್ರಿಪದಿಗಳು, ಆಮೇಲೆ ಮಂಕುತಿಮ್ಮನ ಕಗ್ಗಗಳು, ಆಮೇಲೆ ವಿವೇಕಾನಂದರು ಯುವ ಜನತೆಗೆ ಒಂದು ಕರೆ ಅಂತಿದೆ. ಅದ್ಭುತವಾದಂಥ ವಿವೇಕಾನಂದರು. ಯಾಕೆಂದರೆ ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ವಿವೇಕಾನಂದರು ಅಂದರೆ, ಅವರು ಯುವ ಜನತೆಯನ್ನು ದೃಷ್ಟಿಯಲ್ಲಿಟ್ಕೊಂಡು, ಯಾಕೆಂದ್ರೆ ಅವರೇ ಭವಿಷ್ಯ ಅಂತೇಳಿ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇನೆ.
0: ಓಕೆ, ಈ ಟೀಚರ್ ಆಗಿದ್ದವರು ನೀವು, ಶಿಕ್ಷಕರಾಗಿದ್ದವರು, ಪ್ರಾಧ್ಯಾಪಕರಾಗಿದ್ದವರು, ಪ್ರೊಫೆಸರ್ ಆಗಿದ್ದವರು, ಬ್ಲಾಕ್ ಬೋರ್ಡ್ ಮೇಲೆ ಸಾಕಷ್ಟು ಸಲ ಬರ್ದಿದ್ದೀರಾ. ಇದೀಗ ಬ್ಲಾಕ್ ಬೋರ್ಡ್ಗಳು ಕಡಿಮೆ ಆಗಿ ಸ್ಮಾರ್ಟ್ ಬೋರ್ಡ್ಗಳಾಗ್ತಾ ಇದೆ, ಇದ್ರ ಬಗ್ಗೆ?
1: ಇದು ಬಹಳ ಮುಖ್ಯ. ಇದು ಏನಾಗ್ತದಂದ್ರೆ, ಯಾವುದೇ ಒಂದು ಆವಿಷ್ಕಾರಗಳು ಆಯಾಯ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತದೆ. ನಾನೇನಂತ ಹೇಳ್ತೀನಂದ್ರೆ, ಒಂದು ಗಾಳಿಪಟ ಗಾಳಿಯ ಜೊತೆ ಹೋದ ಹಾಗೆ ನಾವು ಸನ್ನಿವೇಶಕ್ಕೆ ಅನುಗುಣವಾಗಿ ಹೋಗಬೇಕು. ಆದರೆ ಅವತ್ತು ನೀವು ಎಷ್ಟೇ ಟೆಕ್ನಾಲಜಿ ಇದ್ದರೂ ಒಂದು ಮಾತಿದೆ, ಚಾಕ್ ಅಂಡ್ ಟಾಕ್ ಅಂತ. ಹಾಗಾಗಿ ಸುಮಾರು ಜನಕ್ಕೆ ಗೊತ್ತಿದೆ, ನಾನು ನಮ್ಮ ಕಾಲೇಜಲ್ಲಿ ದೊಡ್ಡ ಬೋರ್ಡು, ಈ ಎಂಡಿಂದ ಆ ಎಂಡ್ ತನಕ ನಾನು ನೀಟಾಗೆಲ್ಲ ಬರೆದು ಬಂದಿದ್ದರೆ, ಮುಂದೆನೆ ತರಗತಿಗೆ ಹೋಗುವಂಥ ಅಧ್ಯಾಪಕರು ಏನು ಹೇಳೋರು ಅಂದರೆ, ಸರ್ ಅಷ್ಟು ಗುಂಡು ಗುಂಡಕ್ಕೆ ಚೆನ್ನಾಗಿ ಬರೆದಿದ್ದೀರಿ ಸರ್, ನೀವು ಬರೆದಿರೋದನ್ನು ಅಳಿಸೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ಸರ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಷ್ಟೋ ಜನ ಮೊಬೈಲ್ ಕಾಲ ಬಂದಾಗ ನಾನು ಬರೆದಿರೋದನ್ನೆಲ್ಲ ಮಕ್ಕಳು ಫೋಟೋ ತಗೊಂಡು ನನಗೆ ವಾಟ್ಸ್ಆ್ಯಪ್ ಮಾಡಿರೋದು ಇದೆ, ಅದನ್ನು ಕೇಳಿದಾಗ ನಮ್ಗೆ ಖುಷಿ ಆಗ್ತದೆ.
0: ಶಿಕ್ಷಣನ ಒಂದೇ ಒಂದು ಪದದಲ್ಲಿ ವ್ಯಾಖ್ಯಾನಿಸೋದಾದ್ರೆ ಏನು ಹೇಳ್ತೀರಾ?
1: ಅಲ್ಲ, ಶಿಕ್ಷಣ ಅನ್ನೋದು ಒಂದೇ ಮಾತು ಹೇಳ್ಬಿಡ್ತೇನೆ, ವಿವೇಕಾನಂದರದ್ದು ಹೇಳ್ಬಿಡ್ತೇನೆ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ದೇರ್ ಇನ್ ಎ ಮ್ಯಾನ್ ಅಂತ.
0: ಇವತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ
1: ಹೌದು,
0: ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಮಾತು ಹೇಳೋದಾದ್ರೆ.
1: ಅಲ್ಲ, ಒಂದೇ ಮಾತು ಹೇಳ್ತೇನೆ, ನಾನು ಕಲ್ತಿದ್ದ ಸತ್ಯಸಾಯಿ ಬಾಬಾ ಕಾಲೇಜ್ ಕಲ್ತಿದ್ದ ಸಂದೇಶವನ್ನು ಮಕ್ಕಳಿಗೆ ಹೇಳ್ತೇನೆ ನಾನು, ಬಿ ಗುಡ್, ಡೂ ಗುಡ್, ಸಿ ಗುಡ್.
0: ಓಕೆ,
1: ಆಮೇಲೆ ಕ್ಯಾರೆಕ್ಟರ್. ಅದಕ್ಕೆ ಒಂದು ಮಾತಿದೆ, ನಾಲೆಡ್ಜ್ ಗಿವ್ಸ್ ಯು ಪವರ್, ಕ್ಯಾರೆಕ್ಟರ್ ಗಿವ್ಸ್ ಯು ರೆಸ್ಪೆಕ್ಟ್. ಆಯ್ಕೆ ಅವರೇ ಮಾಡ್ಕೊಬೇಕು.
0: ನಿವೃತ್ತ ಶಿಕ್ಷಕರು ನೀವು?
1: ಹೌದು,
0: ನಿವೃತ್ತಿ ಆಗಿದ್ದೀರಾ.
1: ಹೌದು,
0: ಆದ್ರೆ ಈಗಿನ ಶಿಕ್ಷಕರಿಗೆ ಏನ್ ಸಂದೇಶ ಕೊಡ್ತೀರಾ?
1: ಅಲ್ಲ, ಈಗ ಏನಾಗಿದೆ ಅಂದ್ರೆ, ಯಾರು ಅನ್ಯತಾ ಭಾವಿಸಬಾರದು. ಅವತ್ತು ಇವತ್ತು ಮೌಲ್ಯಗಳು ಮತ್ತೆ ವ್ಯವಸ್ಥೆಗಳು ಸ್ವಲ್ಪ ಕುಸಿತ ಆಗಿದೆ. ಆಮೇಲೆ ಇವತ್ತು ಒತ್ತಡದ ಜೀವನದಲ್ಲೂ ಇದ್ದಾರೆ. ಆಮೇಲೆ ಅದರಲ್ಲೂ ಕೂಡ ವಿವೇಕಾನಂದರು ಹೇಳಿದ್ದಾರೆ, ಟೀಚಿಂಗ್ ಪ್ರೊಫೆಷನ್ ಇಸ್ ದಿ ನೋಬ್ಲೆಸ್ಟ್ ಪ್ರೊಫೆಷನ್ ಅಂತ. ಹಾಗಾಗಿ ಇವತ್ತು ಮಕ್ಕಳು, ನಾನಾಗಲೇ ಹೇಳದ್ನಲ್ವಾ, ನಮ್ಮ ವೈಯಕ್ತಿಕ ಜಂಜಾಟಗಳು ಎಷ್ಟೇ ಇದ್ದರೂ ತರಗತಿಗೆ ಹೋದ ತಕ್ಷಣ ಎಲ್ಲ ಜಂಜಾಟಗಳನ್ನು ಮರೆತು ಡ್ಯೂಟಿ, ಡಿಸಿಪ್ಲಿನ್, ಡೆಡಿಕೇಶನ್, ಪರ್ಸಿವರೆನ್ಸ್ ಅಂತ ಏನು ಹೇಳ್ತೀವಿ ಅದರ ಕಡೆ ಗಮನ ಹರಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ನಾವು ಬರೀ ಏನು ಮಾರ್ಕ್ಸ್ ಓರಿಯೆಂಟೆಡ್ ಇಂದ ಬರೀ

0: ಬೋಧನೆ ಮಾಡೋದ್ರ ಜೊತೆಗೆ ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕು. ಅದು ಒಂದು ಹೇಳ್ತೇನೆ, ಅವರಲ್ಲಿ ಮೌಲ್ಯಗಳನ್ನು ಬಿತ್ತಬೇಕಾದ್ರೆ ನಮ್ಮಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು.
1: ದರಾ ಬೇಂದ್ರೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ, ಅವರ ಲೇಖನಗಳು ಅವರ ಬರಹಗಳು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅವರದೇ ಹಾಡಿನ ಜೊತೆಲಿ ಕಾರ್ಯಕ್ರಮ ಮುಂದುವರಿಸ್ತೀವಿ. ಇಳಿದು ಬಾ ತಾಯೆ ಇಳಿದು ಬಾ, ನಿಮ್ಗೆ ತುಂಬಾ ಇಷ್ಟ ಅಂತ ಆಫರಲ್ಲಿ ಹೇಳ್ತಾ ಇದ್ರಿ. ಅದೇ ಹಾಡನ್ನು ಕೇಳ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀರಿ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನವಿಲು 101.3.

ಸಮಯ ಸರಿಯಾಗಿ 4:52. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಇಳಿದು ಬಾ ತಾಯ ಇಳಿದು ಬಾ, ತುಂಬಾ ಅದ್ಭುತವಾದ ಒಂದು ಹಾಡನ್ನ ಕೇಳ್ತಾ ಇದೀವಿ. ಸಾರ್ವಕಾಲಿಕವಾದ ಒಂದು ಹಾಡು ಅಂತಾನೆ ಹೇಳಬಹುದು. ದರಾ ಬೇಂದ್ರೆಯವರನ್ನ ಯಾವತ್ತಿಗೂ ಕನ್ನಡ ನೆಲ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾದ ಕವಿಯ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ. ಸೊ ಈಗ ಕೊನೆಯ ಸೆಗ್ಮೆಂಟ್ಗೆ ಬಂದ್ಬಿಟ್ಟಿದೀವಿ. ಈ ಕೊನೆ ಸೆಗ್ಮೆಂಟ್ ಅಲ್ಲಿ ನಾನು ನಮ್ಮ ಕೇಳಿದ್ರೆ ಏನೇನ್ ಸಂದೇಶನ ಕಳಿಸಿದ್ದಾರೆ, ನಿಮ್ಗೆ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೇಳ್ಬಿಡ್ತೀನಿ. ಎಚ್ ಎಲ್ ಬಸವರಾಜು ಪುಟಗೇರಿ ಹೊಸಳ್ಳಿ ಗ್ರಾಮದಿಂದ ಹೇಳ್ತಾ ಇದಾರೆ. ಸ್ಫೂರ್ತಿಧಾರೆ ವರ್ಷಧಾರೆಯಾಗಿದೆ, ಕನ್ವರ್ಟ್ ಆಗ್ಬಿಟ್ಟಿದೆ ವರ್ಷಧಾರೆಯಾಗಿ. ಖುಷಿ ಆಯ್ತು, ಮಳೆ ಬಂದಿಲ್ಲ ಆದ್ರೆ ಆಶು ಕವಿತೆ ಶ್ರಾವಣ ಬಂತು ಅನ್ನಂಗ್ ಬಂದಿದೆ. ಶ್ರಾವಣ ಬಂತು ಸಿನಿಮಾದಲ್ಲಿ ಶ್ರೀನಾಥ್ ಅವರು ಏನೇನು ಪ್ರಾಸದ ಮಾತುಗಳಾಡಿದ್ರು ಅದು ನೆನಪಾಯ್ತು, ಶಿವಕುಮಾರ್ ಅವ್ರನ್ನ ನೋಡಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಸೂಪರ್, ತುಂಬಾ ಚೆನ್ನಾಗಿತ್ತು ಅಂತ ಧಾರವಾಡದಿಂದ ಮಂಜುಶ್ರೀ ಹೇಳ್ತಾ ಇದ್ರೆ. ಶ್ರುತಿ ಬಿ ಎಂ ಚಿಕ್ಕಮಗಳೂರಿಂದ, ನಾನು ಹಿರೇಮಗಳೂರು ಕಣ್ಣನವರ ಮಾತು ತುಂಬಾ ಕೇಳಿದೀನಿ, ಇವರ ಸಂದರ್ಶನ ಕೇಳಿ ಕೂಡ ಅಷ್ಟೇ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ. ಪ್ರಾಸದಲ್ಲಿ ಮಾತಾಡೋದು ಅಂದ್ರೆ ನನ್ಗೂ ತುಂಬಾ ಖುಷಿ, ಅದು ಸುಲಭದ ಮಾತಲ್ಲ ಅಂತ ಹೇಳಿದ್ದಾರೆ. ಸೊ ಅವರ ಜೊತೆಗೆ ಮೊಹಮ್ಮದ್ ನಾಗರಾಳ ರಾಯಚೂರಿಂದ, ಲೆಕ್ಕದ ಮೇಷ್ಟು ಪ್ರಾಸಕ್ಕೆ ಬಂದು ಸ್ಫೂರ್ತಿ ಯಾವುದು ಅಂತ ತಿಳಿಬಹುದಾ ಅಂತ ಕೇಳಿದ್ದಾರೆ. ಈಗಾಗಲೇ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ. ವಾವ್, ಶಿವಕುಮಾರ್ ಸರ್ ಅವರ ಧ್ವನಿ, ನಾನು ಇದನ್ನ ಹೇಳೋಣ ಅನ್ಕೊಂಡೆ. ಆ ಕಂಚಿನ ಕಂಠ ಅವರ ಪ್ರಾಸಬದ್ಧ ಮಾತು ತುಂಬಾ ಚೆನ್ನಾಗಿದೆ. ಆ ಕ್ಷಣಕ್ಕೆ ನಿಮ್ಗೆ ಹೇಗೆ ಆ ಪ್ರಾಸ ಹೊಳೆಯುತ್ತೆ ಅಂತ ನೀವು ಹೇಳಿದ್ರಿ. ಓದ್ತಾ ಓದ್ತಾ ಬರುತ್ತೆ ಅದು ಅಂತ, ಆ ಪ್ರಾಸಗಳು ನೆನಪಾಗತ್ತೆ. ಒಂದು ಕೋರಿಕೆ, ಶೋಭಾ ಹೆಸರಿಗೆ ಒಂದು ಪ್ರಾಸ ಹೇಳ್ಬೇಕಂತೆ ನೋಡಿ, ಟ್ರೈ ಮಾಡಿ ಆದ್ರೆ. ಸೊ ಶುಭ ಸಂಜೆ.

0: ಶಿವಕುಮಾರ್ ಪ್ರೊಫೆಸರ್ ಅವರಿಗೆ ತುಂಬಾ ತುಂಬು ಹೃದಯದ ಅಭಿನಂದನೆಗಳು. ಸಾಕಷ್ಟು ಪ್ರಶಸ್ತಿಗಳ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಿಮಗೆ ಹರಿದು ಬರಲಿ ಅಂತ ಹೇಳ್ತೀವಿ ಅಂತ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಪ್ರಜಾಪ್ರಭುತ್ವ ಮತ್ತೊಂದು ಸಲ ಕೇಳ್ದಂಗಾಯ್ತು, ಖುಷಿಯಾಯ್ತು. ಕಾರ್ಯಕ್ರಮನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಯಾರು ಇವರು ಸಂದೇಶನ ಕಳಿಸಿದವರು? ದಾವಣಗೆರೆಯಿಂದ ಶಾಮನೂರಿಂದ ಸೋಮಶೇಖರ್ ಠಾಣೆಯವರು ಸಂದೇಶ ಕಳಿಸಿದ್ದಾರೆ. ಅವ್ರ ಜೊತೆಗೆ ವಾಣಿಶ್ರೀ ಧಾರವಾಡದಿಂದ, ಈಗಾಗಲೇ ನೀವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ನಿಮ್ಮ ಪ್ರತಿಯೊಂದು ಮಾತು ಮಾತಿನ ಒಗ್ಗಟ್ಟು ನಮ್ಗೆಲ್ಲ ಸ್ಫೂರ್ತಿದಾಯಕ. ಆದ್ರೂ ಒಂದು ಚಿಕ್ಕ ಪ್ರಶ್ನೆ ಸರ್, ನೀವು ಇವತ್ತಿನ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಹೆಚ್ಚಿಸೋಕೆ ಏನ್ ಸಲಹೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ಶಿವರಾಮ್ ಕಾರಂತರ ತತ್ವಗಳನ್ನ ಎಜುಕೇಶನ್ ಅಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯನ ಅಂತ ಕೇಳಿದ್ರೆ, ಅಂದ್ರೆ ಶಿವರಾಮ್ ಕಾರಂತರು, ನಾನು ಉಲ್ಲಾಸ್ ಕಾರಂತ ಅವರನ್ನ ನೋಡಿದಾಗ ಅವ್ರು ಹೇಳಿದ್ದು 8ನೇ ಕ್ಲಾಸಿಂದಾನೇ ಸ್ಕೂಲ್ಗೆ ಹೋಗಿದ್ದು, ಅದುವರೆಗೂ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. ಈಗಲೂ ಕೂಡ ಹೋಮ್ ಸ್ಕೂಲಿಂಗ್ ಗಳು ಸಾಕಷ್ಟು ಇದಾವೆ, ಆ ವಿಷಯದ ಬಗ್ಗೆ ಹೇಳ್ತಾ ಇದಾರೆ. ಜೊತೆಗೆ ಶಾಂತಾಚಾರ್ ಬಡಿಗೆ ಕೊಕನೂರಿಂದ ಸಂದೇಶನ ಕಳಿಸಿ, ಕಾರ್ಯಕ್ರಮನೂ ಚೆನ್ನಾಗಿತ್ತು, ನಿರೂಪಕರು ಚೆನ್ನಾಗಿದ್ರು, ಜೊತೆಗೆ ಇವತ್ತಿನ ಅತಿಥಿ ಕೂಡ ಸೂಪರ್ ಅಂತ ಹೇಳಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 24917, ತುಂಬಾ ಖುಷಿಯಾಯ್ತು ಎಲ್ಲಾ ಮಾತುಗಳನ್ನ ಕೇಳಿ ಅಂತ ಹೇಳಿದ್ದಾರೆ. ಈ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ?
1: ಅವರೆಲ್ಲರ ಪ್ರೀತಿಯ ಸ್ಪಂದನ ನನಗೆ ಬಹಳ ಚಂದನ. ಹಾಗಾಗಿ ಅಷ್ಟೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥ ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ವಂದನ. ಹಾಗಾಗಿ ನಾವು ಮುಖಾಮುಖಿ ಭೇಟಿ ಆಗದೇ ಇದ್ದರೂ ಕೂಡ ಹೀಗೆ ಇರಲಿ ನಮ್ಮ ನಿಮ್ಮ ಬಂಧನ ಅನುಬಂಧನ.
0: ಓಕೆ, ಗ್ರೇಟ್. ಸೊ ಇನ್ನು ಟೈಮ್ ಇಲ್ಲದೆ ಇರೋ ಕಾರಣ ಸಾಕಷ್ಟು ಮಾತಾಡಕ್ ಆಗ್ತಾ ಇಲ್ಲ, ಗಡಿಯಾರ ನಮ್ಮ ಮಾತು ಕೇಳ್ತಾ ಇಲ್ಲ.
1: ಟೈಮ್ ಡಸಂಟ್ ವೇಟ್ ಫಾರ್ ಎನಿವನ್.
0: ಹೌದು. ಸೊ ನೀವು ರಿಟೈರ್ ಆಗಿ 4 ವರ್ಷ ಆಯ್ತು ಅಂತ ಹೇಳಿದ್ರಿ, ಒಬ್ಬ ರಿಟೈರ್ ಆದ ವ್ಯಕ್ತಿ, ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿರಬಹುದು, ಯೋಜನೆ ಇರಬಹುದು, ನಾಳೆ ಒನ್ ಟೈಮ್ಗೆ ರಿಟೈರ್ ಆಗವ್ರೆ. ಹಿಂದಿನ ಕಾಲದಲ್ಲೆಲ್ಲ 100 ವರ್ಷ ಪೂರ್ಣಾಯಿಸು ಅಂತ ಇತ್ತಂತೆ, ಈಗ 60 ವರ್ಷ 70 ವರ್ಷನೇ ಪೂರ್ಣಾಯಿಸಿರೋದ್ರಿಂದ 40 ವರ್ಷ 35 ವರ್ಷ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಾರೆ. ರಿಟೈರ್ಮೆಂಟ್ ಟೈಮ್ ಅನ್ನ ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ರೂಪಿಸ್ಕೊಂಡ್ರೆ ತುಂಬಾ ಒಳ್ಳೆಯದು?
1: ರಿಟೈರ್ಮೆಂಟ್ ನಾನು ವೃತ್ತಿಯಲ್ಲಿದ್ದಾಗೇನೆ ಈ ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ದೆ. ಮೂಲತಃ ಒಬ್ಬ ನಿರೂಪಕನಾಗಿ, ಸಾಂದರ್ಭಿಕವಾಗಿ ಒಬ್ಬ ಉಪನ್ಯಾಸಕನಾಗಿ, ಅದನ್ನ ಆಯಾಯ ಒಂದು ಜವಾಬ್ದಾರಿಯ ಮಟ್ಟದಲ್ಲಿ ಕಡಿಮೆ ಹಂತದಲ್ಲಿತ್ತು. ಈಗ ನಾನು ಸಂಪೂರ್ಣ ನಿವೃತ್ತಿ ಆಗಿರೋದ್ರಿಂದ ಯಾವ ಬೇರೆ ಜವಾಬ್ದಾರಿ ಇಲ್ಲ. ಹಾಗಾಗಿ ನನ್ನ ನಿವೃತ್ತಿ ಆದ್ಮೇಲೂ ಬೇರೆ ಕಾಲೇಜುಗಳಿಂದ ನನಗೆ ಆಮಂತ್ರಣ ಬಂತು, ನೀವು ಪ್ರಾಂಶುಪಾಲರಾಗಿ ಬನ್ನಿ, ಒಬ್ಬ ನಿರ್ದೇಶಕರಾಗಿ ಬನ್ನಿ ಅಂತ. ಹಾಗಾಗಿ ನಾನು ಹಣದ ದೃಷ್ಟಿಯಿಂದ ಒಂದೇ ಅಲ್ಲ, 35 ವರ್ಷ ಬೋಧನೆ ಮಾಡಿದ್ದೀನಿ. ಸಾಮಾಜಿಕವಾಗಿ ಒಂದಷ್ಟು ಮಕ್ಕಳಲ್ಲಿ ಒಂದು ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರತಿನಿತ್ಯ ಒಂದೊಂದು ದಿವಸ 2-3 ಕಾರ್ಯಕ್ರಮಗಳಿರ್ತದೆ. ಶಾಲೆಗಳು, ಕಾಲೇಜುಗಳು ಎಲ್ಲನೂ, ಶೈಕ್ಷಣಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಎಲ್ಲ ರಂಗಗಳಲ್ಲೂ ಅವ್ರು ಏನು ವಿಷಯ ಕೊಟ್ಟರೆ ಆ ವಿಷಯಕ್ಕೆ ಅನುಗುಣವಾಗಿ ಮಾತನಾಡೋದು. ಅದು ಭಗವಂತ ಆಗಲೇ ಹೇಳಿದ್ನಲ್ವಾ, ಅದು ಅವನು ಕೊಟ್ಟರೋ ಅಂಥ ವರ. ಹಾಗಾಗಿ ಅದಕ್ಕಿಲ್ಲ ಬರ, ನಮ್ಮ ಮಾತಿನಲ್ಲಿ ಇರಬೇಕು ನಿಖರ.
0: ತುಂಬಾ ಚೆನ್ನಾಗಿತ್ತು ಸಂದರ್ಶನ ಅಂತ ದಾವಣಗೆರೆಯಿಂದ ಸಂದೇಶನ ಕಳಿಸಿದ್ದಾರೆ. ಇವರು ಹೆಸರನ್ನು ಕಳಿಸಿಲ್ಲ, ಯಾಕೆ ಭಯ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ ಹತ್ರ ಹೆಸರನ್ನು ಹೇಳಕ್ಕೆ. ಸೊ ಇನ್ನು ಸಾಕಷ್ಟು ಜನ ಇನ್ನು ಟೈಪಿಸ್ತಾ ಇದಾರೆ ಅವರವರ ಮೆಸೇಜ್ ಗಳನ್ನ. ದಿವ್ಯ ಜ್ಯೋತಿ ಸಂದೇಶನ ಕಳಿಸಿದ್ದಾರೆ, ನಿಜವಾಗ್ಲೂ ಲೆಕ್ಕದಲ್ಲಿ ನಾನು ತುಂಬಾ ಕಷ್ಟಪಡ್ತಿದ್ದೆ, ಆದ್ರೆ ಈ ಮಾತುಗಳನ್ನ ಕೇಳಿ ಖುಷಿ ಆಯ್ತು.
1: ಲೆಕ್ಕಕ್ಕೆ ಬೇಕಂದ್ರೆ ಒಂದು ಸೂತ್ರ ಹೇಳ್ಬಿಡ್ತೇನೆ,
0: ಹೇಳಿ ಹೇಳಿ.
1: ನಾನು ಪ್ರತಿ ಸಾರಿ ನೀವು ಹೇಳ್ತಾ ಇದ್ರೆ ಲೆಕ್ಕದ ಮೇಷ್ಟ್ರು ಅಂತ, ಮೂಲತಃ ನಮ್ಗೆ ಹಿರಿಯರು ಒಂದು ಮಾತು ಹೇಳ್ಕೊಡೋರು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಆದ್ರೆ ನಾನೇ ಅದನ್ನ ಕಂಪೋಸ್ ಮಾಡಿದ್ದೇನೆ ಕೆಲವು ಶಬ್ದಗಳು. ಜೀವನಕ್ಕೆ ಪಾಠ ಸೂತ್ರ ಏನಂದ್ರೆ, ನೀರಿನಂತೆ ಗಳಿಸು, ತೀರ್ಥದಂತೆ ಬಳಸು, ಬಂಗಾರದಂತೆ ಉಳಿಸು, ಆಗ ನಿನ್ನ ಜೀವನ ಬಲು ಸೊಗಸು. ಅಬ್ದುಲ್ ಕಲಾಂ ಹೇಳ್ದಂಗೆ, ಕಾಣು ಒಳ್ಳೆ ಕನಸು, ಅದಾಗಲಿ ನಿನಗೆ ನನಸು, ಇರಲಿ ಒಳ್ಳೆ ಮನಸ್ಸು. ಎಂತಹ ಮನಸ್ಸು ಅಂದ್ರೆ, ಯಂಗ್ಸ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ ಯಶ್ನ ಸಿನಿಮಾ ಮೊಗ್ಗಿನ ಮನಸ್ಸು, ಹಿರಿಯರು ಹೇಳ್ತಾರೆ ಮಗುವಿನ ಮನಸ್ಸು. ಇದನ್ನು ಎಲ್ಲರಿಗೂ ತಿಳಿಸು, ಜೀವನದಲ್ಲಿ ಏನಾದರೂ ಸಾಧಿಸು, ಒಳ್ಳೆಯದನ್ನ ಶೋಧಿಸು, ಆಗ ಸಿಗುತ್ತೆ ನಿನಗೆ ಶ್ರೇಯಸ್ಸು ಮತ್ತು ಯಶಸ್ಸು.
0: ಈ ಮೇಷ್ಟ್ರಗಳಿಗೆ ಟೈಮ್ ಕೂಡ ತುಂಬಾ ಕಷ್ಟದ ಕೆಲಸ, ಚಾಲೆಂಜಿಂಗ್ ಟಾಸ್ಕ್ ಅನ್ನ ನಾನು ನಿರ್ವಹಿಸಿದೀನಿ. ಸೊ ನಾನು ಒಂಥರ ಖುಷಿಯಿಂದ ಹೇಳ್ಕೊಳ್ತೀನಿ. ಕೊನೆಯದಾಗಿ ಒಂದೇ ಒಂದ್ ನಿಮಿಷ ಟೈಮ್ ಇದೆ, ಆಕಾಶವಾಣಿಗೆ ಬಂದಿದ್ದಕ್ಕೆ ಏನ್ ಅನಿಸ್ತು?
1: ಬಹಳ ಸಂತೋಷ ಆಯ್ತು. ಹಾಗಾಗಿ ಇಲ್ಲಿನ ವಾತಾವರಣ ಅಂದ್ರೆ, ಗೊತ್ತಿರೋ ವಿಚಾರಗಳನ್ನ ಸಮಾಜಮುಖಿಯಾಗಿ ತಿಳಿಸೋದಕ್ಕೆ ಇದು ಒಂದು ಸಾಧಕ. ಹಾಗಾಗಿ ಆಕಾಶವಾಣಿ ನನ್ನನ್ನ ನೀವು ಆಮಂತ್ರಿಸಿದೀರಲ್ವಾ, ಕರೆದು ಒಂದಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮಗೆ ಆಕಾಶವಾಣಿ ಅಂದ್ರೇನೆ ನೋಡಿ, ಅಲ್ಲಿ 2

0: ಇದೆ ಆಕಾಶ, ಅದು ಎತ್ತರ. ಈ ಆಕಾಶದ ಎತ್ತರಕ್ಕೆ ಆಗಲಿ ವಾಣಿ, ಆ ವಾಣಿ ಎಲ್ಲರ ಮನಸ್ಸಿನಲ್ಲಿ ಆಗಲಿ ಚಿನ್ನದ ಗಣಿ, ಜೀವನ ಆಗಲಿ ಕಣಿ ಕಣಿ. ಇಷ್ಟೇಳಿ ನನ್ನ ಮಾತನ್ನ, ಸಮಯ ಆಗಿದೆ, ಇನ್ನು ಬೇಕಾದಷ್ಟು ವಿಚಾರ ಇತ್ತು, ಇನ್ನೊಂದು ಕಂತಿನಲ್ಲಿ ಅವಾಗಲಾದ್ರೂ ಕರೀರಿ, ಅವಾಗ ಇನ್ನೊಂದಷ್ಟು ವಿಸ್ತಾರ ಮಾಡೋಣ.
1: ಪ್ರೊಫೆಸರ್ ಎ ಆರ್ ಶಿವಕುಮಾರ್ ಅವರು ಇವತ್ತು ನಮ್ಮ ಜೊತೆಲಿದ್ರು, ಪ್ರಾಧ್ಯಾಪಿಕೆ ಜೊತೆಗೆ ವಿಶೇಷ ವೇದಿಕೆ ಕಾರ್ಯಕ್ರಮಗಳ ನಿರೂಪಕರು, ವಿಶಿಷ್ಟ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನ ಕೊಡೋರು, ಸಾಕಷ್ಟು ಕಾರ್ಯಗಳಿಗೆ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಚಟುವಟಿಕೆಯಿಂದ ಸೇವಾ ನಿರತರಾಗಿದ್ದಾರೆ, ಇವರ ಮಾತುಗಾರಿಕೆ ಸಾಮಾಜಿಕ ಕಾರ್ಯಗಳಿಂದ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಅಂತ ಅವರು, ಅವರ ಸ್ಫೂರ್ತಿ ಮತ್ತೆ ಅವರಿಗೆ ಇಷ್ಟವಾದ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರು. ಅವರ ಈ ಹಾಡಿನ ಜೊತೆಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ಸರಿಯಾಗಿ 5 ಗಂಟೆ. ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಗೀತೆ ನೇರ ಪಾಯಿಂಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಇನ್ನೊಂದು ಸಂಖ್ಯೆ 2703500. ಹೊರೆಯಿಂದ ಕರೆ ಮಾಡುವವರು ಬಳಸಬೇಕಾದ ಎಸ್ ಟಿಡಿ ಕೋಡ್ ಸಂಖ್ಯೆ 08352. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ?
1: ಹಾಂ, ಕೇಳಿಸ್ತಿದೆ ಸರ್.
0: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಿ?
1: ಹೌದು ಸರ್.
0: ತುಂಬ ಸಂತೋಷ, ಇವತ್ತು ಕರೆಗೊಂದು ಗೀತೆ ನೇರ ಪಾನ್ ಕಾರ್ಯಕ್ರಮದಲ್ಲಿ ನೀವು ತಮ್ಮದು ಮೊದಲ ಕರೆ.
1: ಹೌದು ಸರ್.
0: ಯಾವ ಹಾಡು ಮತ್ತು ಯಾವ ಚಿತ್ರದ ತಮಗೆ?
1: ಪರಾಜಿತ ಸರ್, ಅದರಲ್ಲಿ 17ರ ಅಂದದ ಹರಿ ಅಂತ ಇತ್ತಲ್ಲ ಆದಿತ್ಯರಲ್ಲಿ.
0: ಹಾಂ ಹಾಂ, ಆ ಹಾಡನ್ನು ಇಷ್ಟಪಟ್ಟಿದ್ರೆ ತಾವು. ಓಕೆ, ನೀವು ಕೇಳಿದಂಥ ಹಾಡು ಬರ್ತಾ ಇದೆ, ಕೇಳಿ ಸುರೇಶ್ ಬೆನ್ನಿ ಅವರೇ.
1: ಓಕೆ ಸರ್, ನಮಸ್ತೆ ಸರ್.
0: ಕರೆ ಮಾಡೋದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

0: loving.
1: Oh, heaven.
0: Love me.
2: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
3: ನಮ್ಮ ಅಚ್ಚುಮೆಚ್ಚಿನ ನಿರೂಪಕರಿಗೆ ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕು ಹಂಜಿ ಗ್ರಾಮದಿಂದ ಸುರೇಶ್ ಉಗಾರ ಮಾಡುವ ಶುಭ ಸಾಯಂಕಾಲದ ಆತ್ಮೀಯ ನಮಸ್ಕಾರ ಸರ್.
2: ಸುರೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮದು ಎರಡನೇ ಕರೆ ಹೇಳಿ, ಯಾವ ಚಿತ್ರದ್ದು ಯಾವ ಹಾಡಬೇಕು ತಮಗೆ
3: ಸರ್? ನಮ್ಮ ಮೆಚ್ಚಿನ ಗೀತೆ ಅಂದರೆ ಆಕಸ್ಮಿಕ ಫಿಲ್ಮಿನಿಂದ ಬಾಳುವಂತೆ ಹೂವೆ ಅಂತ ಒಂದು ಗೀತೆ ಬರುತ್ತೆ ಸರ್ ಅಲ್ಲಿ.
2: ಓಕೆ, ಆ ಹಾಡನ್ನು ಇಷ್ಟಪಟ್ಟಿದ್ದಾರೆ
3: ಚಿತ್ರ.
2: ಹ್ಮ್,
3: ಆ ಗೀತೆಯನ್ನ ನಾವು ಇಷ್ಟಪಟ್ಟು ಕರೆ ಮಾಡಿದ್ವಿ ಸರ್.
2: ಓಕೆ, ನೀವು ಕೇಳಿದಂತ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ ಸುರೇಶ್ ಅವರೇ.
3: ನಿಮ್ಗೆ ಅನುಜ ಭಾಗನೇ ಸರ್, ನಮ್ಗೆ
2: ತುಂಬಾ ಸಂತೋಷ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಹಲೋ, ನಮಸ್ಕಾರ ಸರ್.
1: ನಮಸ್ತೆ, ಹೇಳಿ, ಆರಾಮದೀವಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
2: ಮೊಹಮ್ಮದ್ ರಫೀಕ್ ಸರ್, ಇಲ್ಲಿ ಎಂಟಿಸಿ ಕೂಡಿದ್ರ. ಯಾರಿವನು ಡಾಕ್ಟರ್ ರಾಜ್ಕುಮಾರ್ ವನಿಜಾರ್, ನಮ್ಮ ರಾಘವ್ ಅದು ರಾಘವ ಯುವ ಸಂಯೋಗ ಅಂತ ಸಂಗತಿ.
1: ಯಾರು ನೀ ಚಿತ್ರದಿಂದ ರಾಘವ್ ರಾಘವ್ ಆ ಹಾಡನ್ನ ಇಷ್ಟಪಟ್ಟಿದ್ದೀರ ತಾವು?
2: ಓಕೆ ಸರ್,
1: ಓಕೆ. ನೀವು ಕೇಳಿದಂತ ಹಾಡು ಬರ್ತಾ ಇದೆ, ಕೇಳಿ ರಫೀಕ್ ಅವರೇ.
2: ಓಕೆ ಸರ್, ನಮಸ್ಕಾರ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಾಂ, ನಮಸ್ಕಾರ ರೀ.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ಇಲ್ಲಿ ಸೌಲಭ್ಯದಿಂದ ಅಪ್ಪು ಕುಲಕರ್ಣಿ ಮಾತಾಡು. ಅಪ್ಪು ಕುಲಕರ್ಣಿ ರೀ.
0: ಅಪ್ಪು ಕುಲಕರ್ಣಿ ಅವರು ಎಲ್ಲಿಂದ ಕರೆ ಮಾಡಿದಿರಾ?
1: ಸೌನಹಳ್ಳಿದಿಂದ ರೀ.
0: ಸೌನಹಳ್ಳಿ.
1: ಹಾಂ,
0: ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡಬೇಕು ಮತ್ತು ಯಾವ ಚಿತ್ರದ ತಮಗೆ? ಜನಮದ ಜೋಡಿಯಿಂದ. ಓಕೆ, ಆ ಹಾಡನ್ನು ಇಷ್ಟಪಟ್ಟಿದ್ದೀರಾ? ಓಕೆ, ನೀವು ಕೇಳಿದಂಥ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಹಲೋ, ಆಕಾಶ ನ್ಯೂಸ್ ಜಯಪುರ ಕೇಂದ್ರ.
1: ನಮಸ್ಕಾರ ಸರ್.
0: ಹಲೋ
1: ಹಲೋ, ನಮಸ್ಕಾರ ಸರ್. ನಾವಿಲ್ಲಿ ಅಡೈಲಿ.
0: ಹಲೋ, ಕೇಳಿಸ್ತಾ ಇದೆ?
1: ಹಾ, ಕೇಳ ಸರ್. ನಿಮಗೆ ನಮ್ಮ ಹೆಸರು ಭರತ್ ಕುಮಾರ್ ಸರ್.
0: ಹಲೋ, ಆಕಾಶ ವಿಜಯಪುರ ಕೇಂದ್ರ.
1: ಹಾ, ಭರತ್ ಕುಮಾರ್ ಸರ್, ವಿಜಯಪುರ ಅಂದ್ರೆ.
0: ಹಲೋ
1: ಹಲೋ ರೀ ಸರ.
0: ಹಲೋ
1: ಹಲೋ ರೀ ಸರ,
0: ಕೇಳಿಸ್ತಾ ಇದ್ದೀರಿ?
1: ಹಾ, ನಮಗೆ ಕೇಳಿಸ್ತು ಸರ್ ನಿಮಗ್ರಿ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ನಮಸ್ಕಾರ ಸರ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹಚ್ಚ ಹಸಿರ ಪಚ್ಚೆ ಕಾಡು,
4: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
5: ಉಸಿರಾಗುವೆ
4: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
6: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
4: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಸ್ನೇಹಿತರೆ, ತಾಕ್ಯತೆ ಇದ್ರೆ ಕರಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703440, ಇನ್ನೊಂದು ಸಂಖ್ಯೆ 2703550. ಹೊರಗಿಂದ ಕರೆ ಮಾಡುವವರು ಬಳಸಬೇಕಾದಂಥ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ನಮಸ್ಕಾರ ಸರ್, ನಾ ತಿಡಗುಂದಿಯಿಂದ ಬಂದೇನವ ಅಂತೀರಿ ಸರ?
0: ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ನಾ ತಿಡಗುಂದಿಯಿಂದ ಬಂದೇನವ ಅಂತೀರಿ ಸರ?
0: ಬಂದೇನವಾಜ್ ಅವ್ರೆ, ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಮತ್ತು ಯಾವ ಚಿತ್ರದ್ದು?
1: ನಮ್ದು ನೋಡಿ ಸರ್, ಅದು ಕಟಾರಿ ವೀರ ಸುರ ಸುಂದರಾಂಗಿ ಅಂತೇಳಿ ನಮ್ಮ ಉಪೇಂದ್ರ ಅವ್ರ ಅಭಿನಯ ಚಿತ್ರ ಸರ್ ಅದು. ಅದರಲ್ಲಿ ಅಂಬಿಕಾ ಚಳಿಯ ತಾಳೆನು ಅಂಬಿಕಾ ಅಂತೇಳಿ ಒಂದು ಹಾಡು ಬರ್ತದೆ ಸರ್.
0: ಓಕೆ, ನೀವು ಕೇಳಿದಂತ ಹಾಡು ಬರ್ತಾ ಇದೆ, ಕೇಳಿ.
1: ಧನ್ಯವಾದ, ನಮಸ್ಕಾರ ರೀ ಸರ್.

0: ಯಾವ ಹಾಡು ಬೇಕು, ಯಾವ ಚಿತ್ರದ್ದು?
1: ಅದು ಸರ್ ಅನುಪಮ ಚಿತ್ರದೊಳಗೆ ಬರ್ತಾಳೆ ಬರ್ತಾಳೆ ಹಾಡಿಗೆ.
0: ಸರಿ, ನೀವು ಕೇಳಿದಂತ ಹಾಡು ಬರ್ತಾ ಇದೆ, ಕೇಳಿ ಗಂಗಪ್ಪ ಬಡಗೇರ್ ಅವರೇ.
1: ನಮಸ್ಕಾರ ಸರ್.
0: ನಮಸ್ತೆ.
2: ರೈಲು ಹೊರಟು ರೈಲು ಹೊರಟು ಬೆಳಗಾಂ ಬಿಡ್ತು
3: ಬಿಡ್ತು ಬಿಡ್ತು
2: ಧಾರವಾಡ ಹುಬ್ಳಿ ರಾಣಿ ಬೆನ್ನೂರು ಜಾಗಿ ಬೀರು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡಿದ್ರೆ? ತಮ್ಮ ಹೆಸರು? ಮುದುಕಪ್ಪ ಅವರು. ಯಾವ ಹಾಡು, ಯಾವ ಚಿತ್ರದ್ದು? ಓಕೆ, ಆಗಿತ್ತೇನೆ ಇಷ್ಟಪಟ್ಟಿದ್ದೀರಾ? ಓಕೆ, ನೀವು ಕೇಳಿದಂತ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ.
2: ಓಕೆ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ನಮಸ್ತೆ ಸರ್.
0: ಹಲೋ,
1: ನಮಸ್ಕಾರ ಸರ್.
0: ಕೇಳಿಸ್ತಾ ಇದೆ ಸರ್ ನನ್ನ ಹೆಸರು?
1: ಹಾಂ, ಕೇಳಿಸ್ತಾ ಇದೆ ಸರ್. ಹಲೋ, ನಮಸ್ತೆ ಸರ್.
0: ಹಲೋ, ಕೇಳಿಸ್ತಾ ಇದೆ ಸರ್?
1: ಹಾಂ, ಕೇಳಿಸ್ತಾ ಇದೆ ಸರ್.
0: ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಓಕೆ ಸರ್, ಕೇಳಿಸ್ತಾ ಇದೆ. ಓಕೆ ಸರ್.
0: ಹಲೋ
1: ಹಲೋ ಸರ್. ಹಲೋ
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ಕಾರ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ಹಲೋ
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ತೆ ಸರ್. ಹಲೋ.
2: ಆಹಾ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಸರ್ ನಮಸ್ತೆ ಸರ್.
0: ನಮಸ್ತೆ, ಹೇಳಿ. ಯಾವ
1: ಸರ್,
0: ಹಾಡೋಗ್ಬಿಟ್ಟು ಯಾವ ಚಿತ್ರದ್ದು?
1: ಮಾನವಿ ತಾಲೂಕಿನಿಂದ ಜೂಪುರ ಗ್ರಾಮದಿಂದ ಭೀಮನಗೌಡ ಪಟೇಲ್ ಸರ್.
0: ಹೇಳ್ರಿ, ಯಾವ ಹಾಡು ಬೇಕು
1: ಸರ್? ಶಬ್ದವೇದಿ ಚಿತ್ರದಿಂದ.
0: ಹ್ಞೂ.
1: ಅದರಲ್ಲಿ ಸುಮ್ಮನಿರ್ರಿ ಸುಮ್ಮನಿರ್ರಿ, ನಾವು ಯಾರಿಗೆ ಕಡಿಮೆ ಇಲ್ಲ ಅಂತೇಳಿ.
0: ಓಕೆ, ನೀವು ಕೇಳಿದಂಥ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ.
1: ಓಕೆ ಸರ್, ಧನ್ಯವಾದಗಳು.
2: ಏನ್ರಿ, ನಮ್ಮ ಯಜಮಾನರ ಜೊತೆ ಶಾಪಿಂಗ್ ಹೋಗಿದ್ದೆ.
3: ಕಾಣ್ತಾ ಇದೆಯಲ್ರಿ
2: ಫ್ರಿಡ್ಜ್ 18,000,
4: ಅಯ್ಯೋ ನಿನ್ನ
2: ಟಿವಿ 14,000,
4: ಎಲ್ಲ ಇವಳ
2: ಈ ವಾಷಿಂಗ್ ಮೆಷಿನ್ 8,000,
4: ಶಿವನೇ ಗತಿ,
2: ಗ್ಯಾಸ್ ಸಿಲಿಂಡರ್ 10,000,
4: ರಾಮ ರಾಮ.
3: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡ್ಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
4: ರೀ ವತ್ಸಲ ಅವ್ರೇ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?
2: ಅಯ್ಯೋ ಸುಮ್ಮನಿರ್ರಿ ಸುಮ್ಮನಿರ್ರಿ, ನಾವು ಯಾರ್ದು ಕಮ್ಮಿ ಇಲ್ಲ
4: ಅಂದ್ರೆ

ಸ್ನೇಹಿತರೆ, ಇದುವರೆಗೆ ಕರೆಗೊಂದು ಗೀತೆ ನೇರ ಪುಣ್ಯ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಕರೆ ಮಾಡಿ ತಮ್ಮ ಇಷ್ಟದ ಗೀತೆಯನ್ನು ಕೇಳಿದಂಥ ಎಲ್ಲ ನಮ್ಮ ಕೇಳುವರಿಗೂ ತುಂಬಿದ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಶ್ರೀ ದೀಪಕ್ ಬೇಕ್ವಾಡ್ಕರ್, ಜಿ ಎನ್ ಕರಾಂಡೆ. ಇದುವರೆಗೆ ನಾನು ನಿಮ್ಮೊಂದಿಗಿದ್ದೆ ನಿಮ್ಮ ರೇಡಿಯೋ ಸ್ನೇಹಿತ ಸದಾಶಿವ್ ಚಲವಾದಿ.

0: ಈಗ ಸಮಯ 5:55. ಇನ್ನು ಮುಂದೆ ಕೇಳಿ ಉದ್ಯೋಗ ವಾರ್ತೆ.
1: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 1500 ಪ್ರೊಫೆಷನರಿ ಆಫೀಸರ್ ಪಿಒ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1500. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 30 ವರ್ಷ. ಅರ್ಜಿ ಶುಲ್ಕ ಸಾಮಾನ್ಯ. ಇಡಬ್ಲ್ಯೂಎಸ್ ಒಬಿಸಿ ಅಭ್ಯರ್ಥಿಗಳಿಗೆ

₹150 ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in/web/careers/current openings ಅನ್ನು ನೋಡಬಹುದು. ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 118. ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 50 ವರ್ಷ. ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕನಿಷ್ಠ 1 ವರ್ಷದ ಸೇವಾ ಅನುಭವ ಹೊಂದಿರಬೇಕು. ಅರ್ಜಿ ಶುಲ್ಕ ₹100 ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.vijayapuracity.mrc.gov.in ಅನ್ನು ನೋಡಬಹುದು. ಯುಪಿಎಸ್ಸಿಯಲ್ಲಿ ಖಾಲಿ ಇರುವ ಡ್ರಗ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 186. ವಿದ್ಯಾರ್ಥಿ ಔಷಧ ಮತ್ತು ಔಷಧೀಯ ವಿಜ್ಞಾನಗಳ ವೈದ್ಯಕೀಯ ವಿಭಾಗದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 30 ವರ್ಷ, ಆದರೆ ನಿಯಮಗಳಿಗನುಗುಣವಾಗಿ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ ₹25, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪಿಡಬ್ಲ್ಯೂಬಿಡಿ ಮತ್ತು ಮಹಿಳೆಯರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಜುಲೈ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ upsc.gov.in ಅನ್ನು ನೋಡಬಹುದು. ಉಡುಪಿ ಕೊಚ್ಚಿನ್ ಸಿಪ್‌ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ 35 ವರ್ಕ್ಮ್ಯಾನ್ ಕ್ಯಾಟಗರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 35. ವಿದ್ಯಾರ್ಹತೆ ಸಂಬಂಧಪಟ್ಟ ವಿಷಯದಲ್ಲಿ ITI ಪಾಸ್ ಆಗಿರಬೇಕು. ವಯೋಮಿತಿ ಗರಿಷ್ಠ 30 ವರ್ಷ, ಆದರೆ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ₹400 ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಏಳು 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.udupisl.com ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ CR ಮತ್ತು DR ಪುರುಷ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1600. ವಿದ್ಯಾರ್ಥಿ PUCಯನ್ನು ಪಾಸ್ ಆಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 33. ಪ್ರವರ್ಗ 2A 2B, ಪ್ರವರ್ಗ 3A 3B, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 35 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಅರಣ್ಯ ಬುಡಕಟ್ಟು ಜನಾಂಗದವರಿಗೆ ಕನಿಷ್ಠ 18, ಗರಿಷ್ಠ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ ₹750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹500 ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22 ಏಳು 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ksp.karnataka.gov.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ 28 ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 28. ವಿದ್ಯಾರ್ಥಿ ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ₹350, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ ₹350, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು PWBD ಅಭ್ಯರ್ಥಿಗಳಿಗೆ ₹200 ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಏಳು 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://judiciary.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸ್ನೇಹಿತರೆ, ಇನ್ನು ಮುಂದೆ 6:10 ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ, ತದನಂತರ ನೀತಿಕತೆ ಕೇಳುವಿರಿ. 6:30 ರಸವಾರ್ತೆ, 6:35 ಕಾಣಿದವರ ಬಗ್ಗೆ ಪ್ರಕಟಣೆಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ

35 ಕಾಣಿದ ಬಗ್ಗೆ ಪ್ರಕಟಣೆಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:51 ಔಷಧಿಗಳ ಆಗರ ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕ್ರೀಡಾಲೋಕ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7:00 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:15 ಭಾವಗೀತೆಗಳು ನಮ್ಮ ನಿಲಯದಿಂದ, 7:30 ಸೇವಾ ಮಾಹಿತಿ, 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10:00 ಹಾಗೂ 11:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12:05 ವನಿತಾ ವಿಹಾರ, ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಸಂಬಂಧ, ಮತ್ತು ಪೊನ್ನಂಪೇಟೆ ಬಾಳೆಲೆಯ ಕಾವೇರಿಯ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುವಿರಿ. ನಿರ್ವಹಣೆ PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರಗಳು, ಈ ಕುರಿತು ಡಾಕ್ಟರ್ ಶಂಕರ್ ತಿಮ್ಮಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 1:20 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ನಾಳೆ ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10ಕ್ಕೆ ಚಜ್ಜಿ ರೊಟ್ಟಿ ಚಾಳುಕಾಯಿ ಕಾರ್ಯಕ್ರಮ ಕೇಳುವಿರಿ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಇಲ್ಲ,
1: ಹಾ
0: ಜಾಕೆಟ್ ಅದು ಹಾಕೊಂಡ
1: ಹಾ
0: ಆಲ್ ಮಟ್ಟಿಗೆ ನಾವು ಹೊಸ ನೀರು ಬಿಟ್ಟಾರಂತಲ್ಲ.
1: ಹೌದು, ಮಳೆ ಭಾಳ ಆಗತ್ತಲ್ಲಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶದೊಳಗೆ, ಮತ್ತೆ ಅಲ್ಲಿ ಮಳೆ ಭಾಳ ಆಗೋದ್ರಿಂದ ಡ್ಯಾಮಿಗೆ ನೀರು ಅದು ಬರ್ತಿರ್ತಾವ, ಹೊಸ ನೀರು ನೋಡ್ದಂಗೆ ಆಕೈತಿ. ಮತ್ತೆ ಹೋಗುನ
0: ಬಾರೋ ಚ ಭಾಳ ಚಲೋ ಇರ್ತೈತಿ. ಒಂದು ಒಂದು ಪ್ರಕೃತಿ ಈ ಸುಮ್ಮ ಆಟ ಜಿಟಿ ಜಿಟಿ ಮಳೆಯೊಳಗೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ರೆ ಭಾಳ ಆನಂದ ಆಕೈತಿಲ್ಲ. ಅದಕ್ಕೆ
1: ಹೌದು.
0: ಹೋಗಿ ಬರೋಣ ಬಾಲ.
1: ಮತ್ತೆ ಹೋಗುದಂಗ ಟ್ರೈನಿಗೆ ಹೋಗುನ?
0: ಏ ಟ್ರೈನ್ ಅದು ಏನೋ ಬೇಡ, ಮತ್ತೆ ನಾ ಸಾಯಂಕಾಲ ಲಘು ಬರ್ಬೇಕಾಗತ್ತಿ.
1: ಹಾಂ
0: ಅದಕ್ಕೆ ಏನು ಮಾಡೋನು, ನಂದ ಬೈಕ್ ಐತಿ,
1: ಹಾಂ
0: ಬೈಕ್ ಮೇಲೆ ಹೋಗಿಬಿಡೋನು ಇಬ್ರು ಕೂಡಿ.
1: ಬೈಕ್ ಮೇಲೆ ಅದ್ರಾಗ ಹೋಗಿ ಹೋಗಿ ಇಂಥ ಆಷಾಢ ಗಾಳಿಯಾಗ ಹೋಗುದು ಆಮರೆ?
0: ಇರ್ಲಿಲ್ಲ, ಏನಾಗೋದಿಲ್ಲ, ಜಾಕೆಟ್ ಹಾಕು,
1: ಹಾಂ
0: ಹೆಲ್ಮೆಟ್ ತಗೋ ನೀನು, ನಂದು ಹೆಲ್ಮೆಟ್ ಐತಿ,
1: ಹಾಂ
0: ಹೆಲ್ಮೆಟ್ ಹಾಕೊಂಡು ಒಟ್ಟು ಆರಾಮಾಗಿ ಹೋಗ್ಬಿಡೋಣ.
1: ಹಾಂ, ಹೆಲ್ಮೆಟ್ ಆದ್ರೆ ಕಿವಿನೂ ಬೆಚ್ಚಗಿರ್ತೈತಿ, ತಲೆನೂ ಸೇಫ್ ಇರ್ತದೆ. ಮಾಡುವಂತ ಹಂಗಿತ್ತಂದ್ರೆ ನಡಿ ಹೋಗೇ ಬಿಡೋಣ. ಎಷ್ಟೊತ್ತಿಗೆ ಈಗ ಏನು ಮತ್ತೆ ನಾಷ್ಟ ಇಷ್ಟ ಮಾಡಿ ಬಂದಿ ಇಲ್ಲಿಗ?
0: ಏ ನಾಷ್ಟ ಅಂತ ಮಾಡಿ ಬಂದಿನಿ,
1: ಹಾಂ
0: ಅಲ್ಲೇ ಊಟ ಮಾಡೋಣತ್ತ ಆಲಮಟ್ಟಿ ಒಳಗೆ.
1: ಹಾಂ
0: ಅಲ್ಲಿ ಒಟ್ಟು ಎಲ್ಲ ಪ್ರಕೃತಿ ಸೌಂದರ್ಯ ನೋಡ್ಕೊಂಡು ಅವು
1: ಹ್ಞೂ
0: ಗಾರ್ಡನ್ ಅದೆಲ್ಲ ಅಡ್ಡಾಡಿ
1: ಹ್ಞೂ
0: ಬರುವಾಗ ಊಟ ಮಾಡ್ಕೊಂಡು ಬರೋಣತ್ತ.
1: ಊಟ ಮಾಡ್ಕೊಂಡು ಬರೋಣ. ಮತ್ತೀಗ ನಾವೊಂದಿಷ್ಟ ನಾಷ್ಟ ಮಾಡ್ತೇನೆ, ಮತ್ತೆ ನಾಷ್ಟ ನನ್ನ ಜೋಡಿ ಇಟ್ಟು ಮಾಡಾಕತ್ತಿತ್ತು ಬಾಲ.
0: ಏನು ಮಾಡ್ಯಾರ ಅಕ್ಕೋರ್ ಮನ್ಯಾಗ?
1: ಹಾಂ, ಉಪ್ಪಿಟ್ಟ?
0: ಏ ಉಪ್ಪಿಟ್ಟ, ಉಪ್ಪಿಟ್ಟು ಜೋಡಿ ಏನಾದ್ರ ಸ್ಪೆಷಲ್ ಮಾಡ್ತಿಲ್ಲಪ್ಪ ನೀನು, ಏನೋ ಪೇಪರ್ ಅವಲಕ್ಕಿ ಚೂಡಾದ ಅದಾವಿಲ್ಲ.
1: ಏ ಇರತ್ತತ್ತು ಬಾನಿ, ಅದ್ರಾಗ ಏನದ ಬಾನಿ,
0: ಹಂಗಾದ್ರೆ
1: ಉಪ್ಪಿಟ್ಟು ಮ್ಯಾಗ ಪೇಪರ್ ಅವಲಕ್ಕಿನೂ ಹಾಕ್ತಿವಿ, ಮತ್ತೆ ಅದು ಡೋಕ್ಳ ಅಂತಾರ ಗೊತ್ತನು? ಹಾಂ, ಡೋಕ್ಳನು ಮಾಡ್ಯಾರ ಬಾನಿ.
0: ಆಯ್ತಪ್ಪ ಆಯ್ತು, ಸಾಕಿನ ತಿಂದಿದ್ದ ಮೊದಲ ಹೋಗೋಣ.
1: ಹೊಟ್ಟಿ ತುಂಬತಿಲ್ಲೋ, ಮತ್ತೆ ಗಾಡಿ ಹೊಡೆಯೋ ನೀನು ಹೋಗಾಗ?
0: ಹೋಗಾಗು ನಾನು ಹೊಡಿತೀನಿ, ಬರಾಗು ನಾನು ಹೊಡಿತೀನಿ, ನೀ ಹಿಂದೆ ಕುಂದಿರ್ತಿಲ್ಲ ಅಷ್ಟು ಸಾಕು ನನಗೆ.
1: ಹಿಂದ ಅಟ್ಟ ಕೋಮರೆ, ಪೆಟ್ರೋಲ್ ನಾನು ಹಾಕಿಸ್ತೀನಿ ಬಾನಿ.
0: ಪೆಟ್ರೋಲ್ ಸಂಬಂಧ ನೀನು ಕರ್ಕೊಂಡು ಹೊಂಟಿನು?
1: ಏ ಡಿಕ್ಯಾಡಿ ಹಿಡಿತಾರ ನೋಡಿ ಅಂತವ್ರು ನಮಗೆ.
0: ಇಲ್ಲ ಇಲ್ಲ, ಸುಮ್ಮನೆ ಮಜಾ ಮಾಡಿದೆ, ಸೀರಿಯಸ್ ತಿಳ್ಕೊಬೇಡ.
1: ಇರ್ಲಿ ಇರ್ಲಿ, ನಡಿ ಹೋಗೋಣ
0: ಬಾ.

0: ಶಶಿ, ಇನ್ನೂ ಆಲ್ಮಟ್ಟಿ ಇನ್ನೂ ಒಂದು 20 ಕಿಲೋಮೀಟರ್ ಐತಿ. ಬೈಕ್ ಪೆಟ್ರೋಲ್ ಖಾಲಿ ಆಗ ಬಂದೈತಿ, ಇಲ್ಲೇ ಮುಂದೆ ಪೆಟ್ರೋಲ್ ಹಾಕ್ಸೋಣ.
1: ಹಾಕ್ಸೋಳನ್ಲ ಹಾಕಿಸ್ಕೊ, ಇಲ್ಲೇ ಲೆಫ್ಟ್ ಸೈಡ್ ಐತಿ ನೋಡಿ ಹೋಗಾಗ ತಗೋ, ಇಲ್ಲೇ ಭಾಳ ಆದ್ರೆ ಇನ್ನೊಂದು 2-3 ಕಿಲೋಮೀಟರ್ ಕೈತಿ.
0: ಹೌದು
1: ಹಾಕ್ಸೋಳು ತಗೋ.
0: ಶಶಿ, ಪೆಟ್ರೋಲ್ ಹಾಕೊಂಡೆ, ಫುಲ್ ಟ್ಯಾಂಕ್ನೆ ಮಾಡ್ಕೊಂಡಿನಿ, ಹೋಗಿ ವಾಪಸ್ ಬರು ತಕಬೇಕು. ಫುಲ್ ಟ್ಯಾಂಕ್ ಅಂದ್ರೆ ಫುಲ್ ಅಲ್ಲಪ್ಪ, ಮ್ಯಾಲೊಂದು ಸ್ವಲ್ಪ ಗಾಳಿ ಆಡ್ಬೇಕು ಅದಕ್ಕೆ. ಅದಕ್ಕೆ ಒಂದು ಇನ್ನೂ ಒಂದು 200 ರೂಪಾಯಿ ಹಿಡಿತೈತಿ. ಅಷ್ಟೇ ಕಡಿಮೆ ಮಾಡಿ, ನೀ ಏನು ಟೆನ್ಷನ್ ಮಾಡ್ಕೋಬೇಡ.
1: ಇರ್ಲಿ ಇರ್ಲಿ ಇರ್ಲಿ, ಅದ್ರಾಗ ಏನಿಲ್ಲ.
0: ಏ, ಅಲ್ಲಿ ನೀರಿನ ಬಾಟ್ಲಿ ತಗೋರೋ, ಮುಂದೆ ಅಲ್ಲಿ ಕೂತ್ಕೊಂಡು ನೀರದ ಕುಡಿಯೋಣ ತಂದಿಟ್ಟ.
1: ಏಣ ಒಂದು ಬಾಟ್ಲಿ ನೀರು ಕೊಡಪ್ಪ ನಮ್ಗೆ 1 ಲೀಟ್ರದ್ದು.
0: ನಡಿ ಶಶಿ, ಹತ್ತು ಗಾಡಿ ಹೋಗೋಣ. ಮುಂದೆ ಅಲ್ಲಿ ಗಾರ್ಡನ್ ಐತಲ್ಲ, ಅಲ್ಲಿ ರೋಡ್ ದಂಡಿಗೆ ಅಲ್ಲಿ ದೊಡ್ಡ ಗಿಡ ಐತಲ್ಲ, ಅಲ್ಲಿ
1: ಕುಂದ್ರೋಣ. ಈಗ ಮೊನ್ನೆ ಇದ್ರಾಗ ಪೇಪರ್ದಾಗ ಬಂದಿತ್ತ, ಓದಾಕತ್ತಿದ್ದೆ ನಾನು.
0: ಏನ್ ಬಂದಿತ್ತು?
1: ಈಗ ಏನದಪ್ಪ ಅಂದ್ರ, ಪೆಟ್ರೋಲ್ ಇದನ್ನ ಮಾಡ್ಬೇಕಂದ್ರೆ ಕಚ್ಚಾ ತೈಲವನ್ನ ಏನ್ ತರಿಸ್ತಾರಲ್ಲ, ಆ ಕಚ್ಚಾ ತೈಲ ತರಿಸೋದ್ರಿಂದ ವಿದೇಶಿ ವಿನಿಮಯ ಹೆಚ್ಚು ಖರ್ಚಾಗ್ತೈತಿ ಅಂತ ಹೇಳಿ ಏನಾಗತ್ತ ಅಂದ್ರೆ, ಈಗ ಪೆಟ್ರೋಲ್ ಜೊತೆ ಎಥೆನಾಲ್ ಮಿಕ್ಸ್ ಮಾಡಬೇಕು ಅಂತ ಹೇಳಿ ಒಂದೇನೋ ವಿಚಾರ ನಡೆದೈತಿ ಇದ್ರೊಳಗೆ. ಅದಕ್ಕೆ ಇದು ಎಥೆನಾಲ್ನಿಂದ ಹೆಂಗೆ ಬರ್ತೈತಿ ಏನು ತಿಳ್ಕೊಂಡೇನು ಏನ್ರ?
0: ನನಗೆ ಎಥೆನಾಲ್ ಅಂದ್ರೆ ಏನೋ ಗೊತ್ತಿಲ್ಲ ನನಗೆ. ಎಥೆನಾಲ್ ಅಂದ್ರೆ ಏನು?
1: ಎಥೆನಾಲ್ ಅಂದ್ರೆ ಇದು ಒಂದು ಬಣ್ಣರಹಿತ ಹಾಗೂ ಸುಲಭವಾಗಿ ಉರಿಯುವಂತ ಒಂದು ಇದೊಂದು ರಾಸಾಯನಿಕ ಪದಾರ್ಥ.
0: ಅಂದ್ರೆ ಇದು ಪೆಟ್ರೋಲ್ ತರನ ಇರುತ್ತೆ, ಇದು
1: ಪೆಟ್ರೋಲ್ ತರನೇ ಕೆಲಸ ಮಾಡ್ತದೆ. ಇದನ್ನು ಕೂಡ ಇದನ್ನ ಯುಟಿಲೈಸ್ ಮಾಡಿದ್ರ ವಿದೇಶದಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ತರಿಸ್ಕೊಳ್ಳುವಂತ ಒಂದು ಪರ್ಸೆಂಟೇಜ್ ಏನದ ಕಡಿಮೆ ಆಗ್ಬೋದು ಅಂತ ಒಂದು ಸಂಶೋಧನೆ ನಮ್ಮ ಭಾರತ ದೇಶದಲ್ಲಿ ನಡೆದೈತ.
0: ಅಂದ್ರೆ ನಾವು ಎಷ್ಟು ಪೆಟ್ರೋಲ್ ಡೀಸೆಲ್ ಖರ್ಚು ಮಾಡ್ತೀವಿ ಅದ್ರೊಳಗೆ ಸ್ವಲ್ಪ ಉಳಿತಾಯ ಆಗತ್ತೆ ಅಂತ ಹೇಳತ್ತೀನಿ.
1: ಹಾ, ಉಳಿತಾಯ ಆಗ್ತತಿ. ಅದಕ್ಕೆ ಆ ರೀತಿನೂ ಈಗೆಲ್ಲ ಕೆಲವೊಂದಿಷ್ಟು ಗಾಡಿಗಳನ್ನು ಅದಕ್ಕೆ ಸೆಟ್ ಆಗುವಂತ ಇವನ್ನೇ ಬಂದಾವ ಅಂತ
0: ರೆಡಿ ಮಾಡತಾರ ಈಗ.
1: ಹಾ, ಈಗ ಇದು ಕೇಳಿರ್ಬೇಕು ನೀನು, BS6 ಅಂತ ಏನಿತ್ತಲ್ಲ, BS6 ಇಂಜನ್ ಈಗ ಎಥೆನಾಲ್ ಹಾಕಿದ್ರು ಕೂಡ ಅದನ್ನ ತಡ್ಕೊಂಡು ಇದರತಕ್ಕ ಒಂದು ಕಾರ್ಯಕ್ಷಮತೆಯನ್ನ ಕೊಡುವಂತ ಕೆಪಾಸಿಟಿ ಹೊಂದಿದಾವ ಅಂತ ಹೇಳಿ ಎಲ್ಲೋ ನೋಡಿದಂಗ ಆಯ್ತು ನಾನು.
0: ಹೌದಾ? ಹಂಗಾದ್ರೆ ಈ ಎಥೆನಾಲ್ ಅಂತ ಹೇಳಿದ್ರಿ, ಎಥೆನಾಲ್ ಬಗ್ಗೆ ಹೆಂಗ ಇದು ಯಾವ ರೀತಿ ಇರ್ತೈತಿ ಅಂತ ಹೇಳಕತ್ತಿದ್ದಿ. ಆದ್ರೆ ಈ ಎಥೆನಾಲ್ ಹೆಂಗ್ ತಯಾರು ಮಾಡ್ತಾರೆ ಏನ್ರಿ ಗೊತ್ತೈತೆ ನಿನಗ?
1: ಹಾ, ಗೊತ್ತೈತಲ್ಲ. ಎಥೆನಾಲ್ ಈಗ ಇದು ಇರ್ತಾವ ಗೊತ್ತೇನು, ಸಕ್ಕರೆ ಕಾರ್ಖಾನೆಗಳು. ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆದಂತ ರೈತರು ಮತ್ತ ಮೆಕ್ಕೆಜೋಳ ಬೆಳೆದಂತ ರೈತರು ಏನ್ ಮಾಡ್ತಾರ ಅಂದ್ರ, ಇವನ್ನೆಲ್ಲ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆದಂತದ್ದಂತರು ಕಳಸೆ ಕಳಿಸ್ತಾರ. ಹೌದಾ? ಈಗ ಯಾರು ಮೊದ್ಲಿನಂಗ ಗಾಣ ಅದು ಮಾಡೋದು ಕಡಿಮೆ, ಎಲ್ಲೋ ಒಬ್ರು ಮಾಡ್ತಾರ. ಹಿಂಗಾಗಿ ಏನದ, ಅದು ಆ ಕಬ್ಬಿನಿಂದ ಫ್ಯಾಕ್ಟ್ರಿಯವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಫಸ್ಟ್ ಗೆ ಶುಗರ್ ತೆಗದ್ಮ್ಯಾಗ ಏನು ಉಳಿತೈತಲ್ಲ ಕೆಲವೊಂದಿಷ್ಟು ಕಾಕ

0: ಕೊಂಬೆ ಅಂತ ಉಳಿತೈತೆ ಅದು ಲಾಸ್ಟ್ ಇದಕ್ಕೆ, ಅದಾವಾಗ ಇಲ್ಲಿ ಇದನ್ನು ಕೂಡ ಒಂದು ಉತ್ಪಾದನೆ ಆಗ್ತದ ಎಥೆನಾಲ್ ಅಂತ ಹೇಳಿ. ಆ ಎಥೆನಾಲ್ ಅನ್ನ ಏನದ ಇವರು ಇದನ್ನ ಈ ರೀತಿ ಅದನ್ನ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಮತ್ತು ಮೆಕ್ಕೆಜೋಳ ಇವೆರಡರಿಂದ ತಯಾರಿಸಬಹುದು ಅಂತ ಹೇಳಿ ಒಂದು ನಾನು ಪೇಪರ್ದಲ್ಲಿ ಓದಿದಂಗಿತ್ತಿದ್ದು.
1: ಅಂದ್ರೆ ಈ ಎಥೆನಾಲ್ ಅನ್ನೋದ್ರ ಕಬ್ಬು ಮತ್ತು ಮೆಕ್ಕೆಜೋಳದಿಂದ ಬರುವಂತ ದ್ರವ ರೂಪನ ಇದು.
0: ಹಾ, ದ್ರವ ರೂಪ ಇದು. ಮತ್ತಿದು ಇನ್ನೊಂದು ಇದರದ ಲಾಭ ಏನು ಗೊತ್ತೈತೇನಿದ, ಇದರಲಿಂದ ನಮ್ಮ ಪರಿಸರ ಸಂರಕ್ಷಣೆ ಆಗ್ತತಿ, ಮತ್ತೆ ಎರಡನೇದು ಮಾಲಿನ್ಯ ನಿಯಂತ್ರಣ ಆಗ್ತತಿ. ಇದನ್ನ ಇದಕ್ಕೆ ನಾವು ಶುದ್ಧ ಪೆಟ್ರೋಲ್ಗೆ ಹೋಲಿಸಿದೇವ ಅಂತಂದ್ರೆ ಎಥೆನಾಲ್ ನಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ಆಮ್ಲಜನಕ ಇರೋದ್ರಿಂದ ಇದು ಇಂಧನವಾಗಿ ಉತ್ತಮವಾಗಿ ಬರ್ನ್ ಆಗ್ತತಿ, ಅಂದ್ರೆ ಗಾಡಿ ಓಡಲಿಕ್ಕೆ ಸಹಾಯ ಮಾಡ್ತತಿ. ಹಿಂಗಾಗಿ ಏನಾಗ್ತತಿ ಮುಂದೆ ಇದು ವಾತಾವರಣ ಸೇರ್ತತಲ್ಲ, ವಾತಾವರಣ ಸೇರುವಂತ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಏನಾಗ್ತದೆ ಅಂದ್ರೆ ವಾತಾವರಣ ಸೇರುವಂತಹ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಗಳಂತಹ ಹಾನಿಕಾರಕ ಅನಿಲಗಳ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತತಿ ಅಂತಾರ.
1: ಈ ಎಥೆನಾಲ್ ಅನ್ನು ಬಳಸೋದ್ರಿಂದ.
0: ಹಾ, ಮತ್ತು ಅದು ಅಲ್ದನೆ ಈಗ ಕೇಳಿರ್ಬೋದು ನೀನು ನ್ಯೂಸ್ ಚಾನೆಲ್ದಾಗ ಮತ್ತು ಈ ನ್ಯೂಸ್ ಪೇಪರ್ದೊಳಗೆ ಪ್ರತಿ ವರ್ಷ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರೀತಾರಂದ್ರೆ ಜಾಗತಿಕ ತಾಪಮಾನ ಪ್ರತಿ ವರ್ಷ 2% ಜಾಸ್ತಿ ಆಕೋತ ಹೊಂಟೈತಿ ಅಂತ ಹೇಳಿ ಇದು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ನಮ್ಮ ನಿಮ್ಮಲ್ಲಿ ಏನಾಗ್ಯದಪ್ಪ ಅಂದ್ರೆ ಒಂದಿಷ್ಟು ಮರಗಳನ್ನು ಹಚ್ಚಬೇಕು ಅನ್ನುವಂಥ ಒಂದು ಅವೇರ್ನೆಸ್ ಈಗ ಬರಕತ್ತದ. ಹಿಂಗಾಗಿ ಇದು ಎಥೆನಾಲ್ ಬಳಕೆ ಮಾಡೋದ್ರಿಂದ ಏನಾಗ್ತತಿ ಇದು ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಏನು ಉಳಿಯೋದಿಲ್ಲ. ಇದನ್ನ ನಾವು ಒಂದ್ ವೇಳೆ ಏನಾದ್ರೂ ಹಾಕಿದೇವ ಅಂದ್ರೆ ಇದು ಸಂಪೂರ್ಣವಾಗಿ ಬರ್ನ್ ಆಗಿ ಹೋಗುವಂತ ವಸ್ತು ಇದು.
1: ಅಂದ್ರೆ ಇದು ಅಂದ್ರೆ ನಮ್ಮ ಕಾರ್ಬನ್ ಡೈ ಏನು ನಮ್ ಬೈಕ್ ಆಯ್ತು ಕಾರ್ಗಳಾಯ್ತು ಏನ್ ಇವು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಮಾಡಿ ಹೊರಗೆ ವಾತಾವರಣದಾಗ ಬಿಡ್ತಾವಲ್ಲ, ಇದು ಏನೈತಿ ಅಷ್ಟು ಪರಿಣಾಮಕಾರಿಯಾದಂತ ಒಂದು ಇಂಧನವಾಣಿ ಇದು ಹೊರಗೆ ಸೂಸಂಗಿಲ್ಲ ಅಂತ ಹೇಳತ್ತೀನಿ.
0: ವಾತಾವರಣವನ್ನ ಕೆಡಿಸೋದಿಲ್ಲ ಇದು. ಮತ್ತ ಇನ್ನೊಂದು ವಿಷಯ ಕೇಳಿ ಏನು ಇದ್ರ ಬಗ್ಗೆ ಎಥೆನಾಲ್ನಿಂದ ಏನಪ್ಪಾ ಅಂತಂದ್ರ ಈ ವೈದ್ಯಕೀಯ ಮತ್ತು ಸೌಂದರ್ಯ ವರ್ಧಕ ವಸ್ತುಗಳನ್ನ ತಯಾರು ಮಾಡ್ತಾರಂತ ಇದ್ರಲ್ಲಿ
1: ಎಥೆನಾಲ್ದಿಂದ.
0: ಹೌದು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಗುಣ ಇರುವಂತಹ ಕಾರಣ ಇದನ್ನು ಹ್ಯಾಂಡ್ ಸ್ಯಾನಿಟೈಸರ್ ಅಂತ ಇರ್ತದ ಗೊತ್ತಾ ಹಾಸ್ಪಿಟಲ್ ನಾವು
1: ಈ ಕೊರೋನಾ ಟೈಮ್ದಾಗ ಯೂಸ್ ಮಾಡತ್ತಿದ್ದೆ ನೋಡಿ, ಅವಾಗಿಂದ ರೂಢಿ ಬಿದ್ದ್ಬಿಟ್ಟೈತೆ ನಾವು ನನಗೂ ಯೂಸ್ ಮಾಡೋದು.
0: ಅದಕ್ಕೆ ಅದನ್ನೆಲ್ಲ ಈ ಎಥೆನಾಲ್ದಿಂದ ಅದನ್ನ ತಯಾರು ಮಾಡ್ತಾರ ಅಂತ ಹೇಳಿ ನಮ್ಮ ವಿಜ್ಞಾನ ಹೇಳ್ತದ.
1: ಅಂದ್ರೆ ಈ ಎಥೆನಾಲ್ದಿಂದ ಬಹಳ ಉಪಯೋಗ ಐತಿ ಬಿಡ ಹಂಗಾರ.
0: ಹಾ, ಬಹಳ ಲಾಭ ಐತಿ.
1: ಬಹಳ ಚಲೋ ಹೇಳಿದ್ ನೋಡಪ್ಪ ಎಥೆನಾಲ್ ಬಗ್ಗೆ. ಹಿಂಗ ಬಾಳ ಇನ್ನ ಸಾಕಿನ ಇಷ್ಟ ಸಾಕು, ಮುಂದ ಆಲ್ಮಟ್ಟಿಗೆ ಹೋಗೋಣ ಇನ್ನ ಅರ್ಧ ತಾಸಿನ ಹಾದಿ ಐತಿ ಹತ್ತು ಗಾಡಿ ಮೇಲೆ.
0: ಹಾ ನಡಿ.

0: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಿದ್ದರಾಯ್ ಸಾಳುಂಕೆ ಹಾಗೂ ಕಿರಣ್ ಕುಮಾರ್ ಶೇಖದಾರ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಬಾವಿ ನೀರು ಬೇಕಾದರೂ ಕುಡಿಬಹುದು. ಎಲ್ಲಾ ಧರ್ಮದ ದೇವಸ್ಥಾನಗಳು ಇವೆ. ಎಲ್ಲರೂ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಉಂಡು ತಿಂದು ಮಾಡೋದೇ ಈ ಊರಿನ ವಿಶೇಷ. ಸಮಾನತೆ ಭ್ರಾತೃತ್ವ ಅನ್ನೋ ಸಂವಿಧಾನದ ಪದವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಈ ಊರಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನ ಪ್ರತಿರೂಪದಲ್ಲಿ ನೋಡಬೇಕು ಅಂದ್ರೆ ಅಹಲ್ಯಾನಗರಕ್ಕೆ ಬರಬೇಕು. ಊರಿನ ಹಿರೀಕರಿಗೆ ಅಂಬೇಡ್ಕರ್, ಜ್ಯೋತಿರಾವ್ ಪುಲೆ, ಸಾಹು ಮಹಾರಾಜರ ವಿಚಾರಗಳು ಅಂದ್ರೆ ಪ್ರಾಣ. ಅದರಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಪಕ್ಷ ಎಲ್ಲಾ ಮೀರಿ ತಾರತಮ್ಯ ಏನಾದರೂ ಮಾಡಿಬಿಟ್ರಿ ಅಂತಲೇ ಊರಲ್ಲಿ ಸಿಸಿ ಕ್ಯಾಮರಾವನ್ನ ಹಾಕಿದ್ದಾರೆ. ಇದಕ್ಕೆ ಉಸ್ತುವಾರಿಗೆಂದೇ ಹಿರೀಕರು ಯುವಕರ ಸಮ್ಮಿಶ್ರ ದಂಡಿದೆ. ಈ ದಂಡು ಇದನ್ನ ಪರೀಕ್ಷೆ ಮಾಡ್ತಾ ಇರುತ್ತಂತೆ. ಅಹಲ್ಯಾನಗರದ ಮಂದಿ ಹೀಗೆಲ್ಲಾ ಮಾಡಿದ್ರೆ ನಮ್ಮ ಬೆಳಗಾವಿಯ ಡಾಕ್ಟರ್ ಮಾಧವ ಪ್ರಭು ಒಂದಷ್ಟು ಕೈಗಾರಿಕೋದ್ಯಮಿಗಳು ಪರಿಸರ ಪ್ರೇಮಿಗಳನ್ನ ಗುಡ್ಡೆ ಹಾಕೊಂಡು ಬಾವಿಗಳು ಕೆರೆಗಳು ಕಲ್ಯಾಣಿಗಳನ್ನ ಹುಡುಕಿ ಹುಡುಕಿ ಹೂಳೆತ್ತಿ ಜಲಬರ ನೀಗಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತಲ 20 ಕೆರೆಗಳು 7-8 ಬಾವಿಗಳು ತುಂಬಿ ತುಳುಕ್ತಾ ಇವೆ. ಬೇಸಿಗೆ ಬಂದರೂ ಡಾಕ್ಟರ್ ಕೊಟ್ಟಿರೋ ಈ ಮೆಡಿಸಿನ್ನಿಂದ ನೀರ ಚಿಂತೆ ಇಲ್ದಂತಾಗಿದೆ. ಇವರಿಗೆ ಬೇರೆ ಕೆಲಸ ಇಲ್ವಾ ಅನ್ಬೇಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ದೊಡ್ಡ ಹೃದಯ ಇರೋರು ಇವರೆಲ್ಲ. ತಮಗೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಈ ನೀರ ಕೆಲಸಕ್ಕೆ ಹಾಕ್ತಿದ್ದಾರೆ. ಒಂದೂರಲ್ಲಿ ಒಂದು ಕೆರೆನೋ ಕಲ್ಯಾಣಿನೋ ಕೈಗೆತ್ತಿಕೊಂಡ್ರು ಅಂತಿಟ್ಕೊಳ್ಳಿ, A to Z ಇವರದೇ. ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ಟ್ರ್ಯಾಕ್ಟ್ರು JCB ತರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಎತ್ತಾಕಿ ಒಳಚರಂಡಿ ನೀರು ಬರದಂಗೆ ಬಂದ್ ಮಾಡಿ ಹೂಳೆತ್ತಿ ಜಲಮೂಲನ ಬದುಕಿಸಿ ಮತ್ತೆ ಗ್ರಾಮ ಪಂಚಾಯಿತಿಗೋ ನಗರಸಭೆಗೋ ಬಿಟ್ಟು ಕೊಟ್ಬಿಡ್ತಾರೆ. ಬೆಳಗಾವಿ, ಧೋಬಿಘಾಟ್, ಸುಳಗ, ಗಜಪತಿ, ಮಣ್ಣಿಕೇರಿ, ಖಾನಾಪುರ, ಪ್ರಭುನಗರ, ಬಡೇಕೊಳ್ಳಮಠ, ಹೀಗೆ ಹಲವಾರು ಬಾವಿಗಳಿಗೆ ಮರುಜೀವ ಕೊಟ್ಟಿದ್ದಾರೆ. ಮತಗಾದ ಕಂಚವೀರ ನಗರದಲ್ಲಿರೋ 300 ವರ್ಷಗಳ ಹಳೆ ಬಾವಿನ ಸಂಪೂರ್ಣ ಕ್ಲೀನ್ ಮಾಡಿರೋದ್ರಿಂದ ಇವತ್ತು 3-4 ಕಿಲೋಮೀಟರ್ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಬಂದಿದೆ. ಬಿರು ಬೇಸಿಗೆ ಹೊತ್ತಿನಲ್ಲೂ ಬಾವಿ ನೀರು ಜನರ ಗಂಟಲನ್ನ ನೆನೆಸ್ತಾ ಇತ್ತಂತೆ. ಸುಮಾರು 100 ಜನ ಸ್ವಯಂ ಸೇವಕರು ವಾಟರ್ ಟೀಮ್ನಲ್ಲಿ ಇದ್ದಾರಂತೆ. ಇದರ ಜೊತೆ ಜೊತೆಗೆ ಗಿಡ ನೆಡೋದು, ನಾಲೆ, ಕೋಟೆ, ಕಂದಕಗಳನ್ನ ಡೆವಲಪ್ ಮಾಡೋ ಉತ್ಸಾಹದಲ್ಲಿದ್ದಾರೆ. ಎಲ್ಲಾ ಕಡೆ ಇಂಥ ಟೀಮ್ ಇದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಬರ ಅನ್ನೋದೇ ಕಾಲಿಡಲ್ಲ. ಕೃಷ್ಣ ಕೃಷ್ಣ, ಅದ್ಯಾಕೆ ಜನ್ಮಾಷ್ಟಮಿ ಅಲ್ಲ ಏನೂ ಅಲ್ಲ, ಈಗ ಕೃಷ್ಣ ನೆನಪಾದ್ನ ಅಂತೀರಾ? ಹೌದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಂದರದಾಸರು ಹೇಳಿದ್ದು ಚಿತ್ರದುರ್ಗದಲ್ಲಿ ಸುಳ್ಳಾಗಿಲ್ಲ ನೋಡಿ. ಇಲ್ಲಿ ಕೃಷ್ಣ ಕುಟುಂಬ ಅಂತಿದೆ. ದೇಹದ ಎಲ್ಲಾ ಅಂಗಾಂಗಗಳಿಗೆ ಚಿಕಿತ್ಸೆ ಕೊಡೋ ಡಾಕ್ಟರು ಒಂದೇ ಫ್ಯಾಮಿಲಿಯಲ್ಲಿದ್ದಾರೆ. ಬರೋಬ್ಬರಿ 60 ಮಂದಿ ಡಾಕ್ಟರ್ಗಳು ಇದರಲ್ಲಿ ಇದ್ದಾರೆ. ಅಂದ್ರೆ ಒಂದು ಹಾಸ್ಪಿಟಲ್ಗಾಗೂ ವೈದ್ಯರ ದಂಡು. ಕೃಷ್ಣ ಈ ಕುಟುಂಬದ ಹಿರೀಕರು. ಇವರಿಗೆ 14 ಜನ ಮಕ್ಕಳು. ಇದರಲ್ಲಿ ದೊಡ್ಡ ಮಗಳು RK ಸುಲೋಚನಾ ಅನ್ನೋರು MBBS ಮಾಡಿದ್ದೇ ಮಾಡಿದ್ದು. ಆಮೇಲೆ ಎಲ್ಲರೂ ಕೂಡ ಡಾಕ್ಟರ್ ಆಗೋಕೆ ಶುರು ಮಾಡಿದ್ರು. ಈಕೆ ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಶುರು ಮಾಡಿ ಅತಿ ಕಡಿಮೆ ಫೀಸಲ್ಲಿ ಬಡಬಗ್ಗರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಹಾಗೆ ಕೃಷ್ಣ ಅವರ 13ನೇ ಮಗ ಸುರೇಶ್ ಡಾಕ್ಟರ್, ಅವರ ಹಿರಿ ಮಗ, ಅವರ ಪತ್ನಿ, 9ನೇ ಮಗಳು, ಅವರ ಪತಿ ಎಲ್ಲಾ ವೈದ್ಯರು. 14ನೇ ಮಗಳು ಮಾತ್ರ ವೈದ್ಯ ಅಲ್ಲ, ಆದರೆ ಅವರ ಪತಿ ಡಾಕ್ಟರ್. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಡಾಕ್ಟರ್ಗಳ ಸಂಖ್ಯೆ 60 ಮುಟ್ಟುತ್ತೆ. ಹಾಗಾಗಿ ಅಪರೂಪದ ಡಾಕ್ಟರ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಲಾಯರ್ಗಳನ್ನ ಹೊಂದಿರೋದು ಉತ್ತರ ಪ್ರದೇಶ. ಬರೋಬ್ಬರಿ 4 ಲಕ್ಷ ಲಾಯರ್ಗಳು ಇದ್ದಾರಂತೆ. ನೀವು ಉತ್ತರ ಪ್ರದೇಶದಲ್ಲಿ ನಿಂತು ಕಲ್ಲೇನಾದರೂ ಎಸೆದ್ರೆ ಅದು ಹೋಗಿ ಬೀಳೋದು ಲಾಯರ್ ಮನೆ ಮೇಲೇನೆ. ಅಷ್ಟು ಮಂದಿ ಲಾಯರ್ಸ್. ಹಾಗಾದ್ರೆ ಕೇಸ್ಗಳು ಇನ್ನೆಷ್ಟಿರಬೇಡ? ಇನ್ನೊಂದು ವಿಚಾರ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರು ಅಂದ್ರೆ 109 ಮಂದಿ ಇರೋ ಕೋರ್ಟ್ ಇದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಅಂತೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಸ್ತುತಿ ವಿದ್ಯಾಭಟ್, ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಮತ್ತು ಪೊನ್ನಂಪೇಟೆ ಬಳಲೆಯ ಕಾವೇರಿಯ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುವಿರಿ. ನಿರ್ವಹಣೆ PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಸ್ನೇಹಿತರೆ, ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ತಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
1: ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು.

0: ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು, ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ವರೆಗಿನ ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ

0: ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು, ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು, ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು, ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು, ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದುಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು, ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗ್ ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ, ಇದನ್ನು ಮಾನಿಟರ್ ಮಾಡ್ಕೊಂಡು ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು, ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3ನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002ರ ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಲಿಂಗಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0488, 2237-0499, ಎಸ್ಟೇಟ್ ಕೋಡ್ 0800.

0: ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ವಿಜಯಪುರ.

0: ಕಿಸನವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್.

0: ಸೋ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿ.
2: ತಜ್ಞವಾಣಿ
3: ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ನಂಜಪ್ಪನವರ್ ಅವರಿಂದ ಮಾಹಿತಿ.
4: ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ಆನಂದ್ ಕುರುಪಾದಪ್ಪ ನಂಜಪ್ಪನವರು ಅಂತ ಹೇಳಿ, ನಾನು ಸಹಾಯಕ ಪ್ರಾಧ್ಯಾಪಕ ಹಣ್ಣು ವಿಭಾಗದಲ್ಲಿ ಕಳೆದ 13 ವರ್ಷಗಳಿಂದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬಾಗಲಕೋಟದಲ್ಲಿ ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿ, ಇದರ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಒಂದು ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದೆ ಒಂದು ಬೆಟ್ಟದ ನೆಲ್ಲಿ ಇವತ್ತಿನ ದಿವಸ ಎಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂತೇಳಿ. ಕೊರೋನಾ ಟೈಮಲ್ಲಿ ನಾವು ಪ್ರತಿಯೊಬ್ಬರೂ ನಾವು ವಿಟಮಿನ್ ಸಿ ತೆಗೆದುಕೊಳ್ಬೇಕಂತೇಳಿ ಸುಮಾರು ಡಾಕ್ಟರ್ಸ್ ಎಲ್ಲ ವಿಟಮಿನ್ ಸಿಯನ್ನು ಸಪ್ಲಿಮೆಂಟಾಗಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾ ಹೋದರು. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಔಷಧಿ ಆಗರವಾಗಿರ್ತಕ್ಕಂಥ ಇವತ್ತು ಬೆಟ್ಟದ ನೆಲ್ಲಿ ಏನಿದೆ ಅದರಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ ಸಿ ಇವತ್ತು ನಮಗೆ ದೊರಕ್ತಾ ಇದೆ. ಆದರೆ ಅದರ ಒಂದು ಉಪಯೋಗ ನಾವು ಅಷ್ಟೊಂದು ಮಾಡಿಕೊಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಬೆಟ್ಟದ ನೆಲ್ಲಿಯನ್ನು ಯಾವ ರೀತಿಯಾಗಿ ನಾವು ಬೆಳೀಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿದೆ ಬೆಟ್ಟದ ನೆಲ್ಲಿ ಒಂದು ಗಿಡ ಯುಪುರ್ಬೇಸಿ, ಅದರ ಒಂದು ಕುಟುಂಬ, ಅದರ ಯುಪುರ್ಬೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಗಿಡ. ಆ ಒಂದು ಸಿ ಜೀವಸತ್ವವನ್ನು ಆಗರವಾಗಿ ಹೊಂದಿದ್ದು ಇದು ಸದಾ ಒಂದು ಹಸಿರು ಗಿಡಗಳ ಜಾತಿಗೆ ಸೇರಿದಂಥ ಒಂದು ಗಿಡ ಅಂತ ನಾವು ಹೇಳ್ಬೋದು. ಇದನ್ನು ಸಸ್ಯಶಾಸ್ತ್ರೀಯವಾಗಿ ನಾವು ಎಂಬ್ಲಿಕಾ ಆಫಿಸಿನಾಲಿಸ್ ಅಂತೀವಿ. ಅದರಲ್ಲಿ ಇನ್ನೊಂದು ಎಂಬ್ಲಿಕಾ ಅಸಿಡಿಲೋಸ್ ಅಂತ ಕೂಡ ಬರುತ್ತೆ, ಕಡಗೋಲ್ ನೆಲ್ಲಿಕಾ ಅಂತಂದೇನೆ ನಾವು ಹೇಳ್ತಾ ಇದ್ದೀವಿ. ಈಗ ಬೆಟ್ಟದ ನೆಲ್ಲಿಯಲ್ಲಿ ಅದಕ್ಕೆ ಇನ್ನೊಂದು ಜಾತಿಗೆ ಸೇರಿದಂಥ ಕಡಗೋಲ್ ನೆಲ್ಲಿಕಾ ಅಂತಂದೇಳಿ ಅದರಲ್ಲಿ ಕೂಡ ವಿಟಮಿನ್ ಸಿ ಹೇಳವಾಗಿ ಸಿಗುತ್ತೆ. ನಾವು ಸುತ್ತಮುತ್ತಲು ಕೆಲವೊಂದು ಮನೆಗಳಲ್ಲಿ ಒಂದು ಗಿಡ ಎರಡು ಗಿಡ ಈ ರೀತಿಯಾಗಿ ಕೂಡ ಹಲವಾರು ಮನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಣ್ಣಿನ ಗಿಡ ಅಂತಂದು ನಾವು ಹೇಳ್ಬೋದು. ಇದನ್ನು ಕೆಲವೊಮ್ಮೆ ಹಿಂದಿಯಲ್ಲಿ ಕೂಡ ಆಮ್ಲ ಮತ್ತು ಅಥವಾ ಆಮ್ಲಕ್ಕಿ ಅಂತಂದೇನು ಕೆಲವೊಮ್ಮೆ ಇದನ್ನು ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ನಾವು ನೋಡಿದಾಗ ಇಂಡಿಯನ್ ಗೂಸ್ಬೆರಿ ಅಂತಂದು ಕರೀತಾರೆ. ಹಣ್ಣುಗಳು ತಮಗೆಲ್ಲ ಗೊತ್ತಿದೆ ಗಡಸಾಗಿರುತ್ತೆ, ಹುಳಿಯಾಗಿರುತ್ತೆ. ತಾಜಿ ಹಣ್ಣು ಅಷ್ಟೊಂದು ತಿನ್ಲಿಕ್ಕೆ ಇಷ್ಟಪಡಲ್ಲ ನಾವು, ಯಾಕೆಂದರೆ ತಾವೆಲ್ಲ ನೋಡಿದ್ರೆ ಸೇವಿಸ್ಬೇಕಾದ್ರೆ ಒಂದು ಹಣ್ಣು ತಿನ್ನೋಕ್ಕೆ ನಮಗೆ ಒದ್ದಾಡ್ತೀವಿ. ಭಾಳ ಕಷ್ಟಕರವಾಗಿ ನಾವು ಹಣ್ಣುಗಳನ್ನ ತಿಂತೀವಿ. ಅದೇ ನಾವು ಅಡಿಕೆ ರೂಪದಲ್ಲಿ ಸಂಸ್ಕರಣೆ ಮಾಡಲಿ, ಜ್ಯೂಸ್ ಮಾಡಲಿ, ಅದಾಗಲಿ ಅಥವಾ ಅಡಿಕೆ ರೂಪದಲ್ಲಿ ಅವನು ಒಣಗಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗು ಉಪ್ಪು ಹಾಕ್ಕೊಂಡು ತಿಂದಾಗ ನಮಗೆ ಇನ್ನೂ ಚೆನ್ನಾಗಿ ತಿನ್ಬೇಕಂತಂದು ಅನಿಸುತ್ತೆ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಮಾಡ್ಬೋದು. ನಾವು ಇವತ್ತಿನ ದಿವಸ ಗುಳುಮ್ ಅಂತಂದು ಮಾಡ್ತೀವಿ, ಮಾರ್ಮಲೇಡ್ ಅಂತ ಮಾಡ್ತೀವಿ. ಈ ರೀತಿಯಾಗಿ ಹಲವಾರು ಪದಾರ್ಥಗಳನ್ನು ನಾವು ಮಾಡಿ ನೆಲ್ಲಿಕಾಯನ್ನು ಕೂಡ ನಾವು ತಿನ್ಬೋದಾಗಿದೆ. ಇದು ಒಂದು ಒಟ್ಟಾರೆ ಹೇಳ್ಬೇಕಂದ್ರೆ ಪೋಷಕಾಂಶಗಳ ಒಂದು ಆಗರ, ಭಾಳ ಔಷಧಿ ಗುಣಗಳು ಹೊಂದಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇದನ್ನು ಅಮೃತ್ ಫಲ ಅಂತಂದು ಕೂಡ ನಾವು ಭಾಳ ಸಲ ಕೇಳ್ತೀವಿ. ಇದರ ಹೊರತಾಗಿ ಕ್ಯಾಂಡಿ, ಚಿಪ್ಸು, ಅನೇಕ ಶಕ್ತಿವರ್ಧಕಗಳನ್ನು ತಯಾರಿಕೆಯನ್ನು ನಾವು ನೆಲ್ಲಿಯಿಂದ ತಯಾರಿಸ್ಬೋದಾಗಿದೆ. ಅದರ ಒಂದು ಉಗಮ ಮತ್ತು ಹಂಚಿಕೆ ಅದಕ್ಕಿಂತ ಹೇಳಬೇಕಂಥ ಪೂರ್ವದಲ್ಲಿ ಇನ್ನೂ ಸ್ವಲ್ಪ ವೈದ್ಯಕೀಯವಾಗಿ ಹೇಳಬೇಕಂತಂದರೆ ಇದು ಕೆಲವೊಂದು ಕಾಂತಿವರ್ಧಕಗಳನ್ನು ತಯಾರು ಮಾಡಲಿಕ್ಕೆ ಈಗಿನ ಮಾರುಕಟ್ಟೆಯಲ್ಲಿ ಸಿಗ್ತಾವ. ಹಲವಾರು ಕಾಂತಿವರ್ಧಕಗಳಲ್ಲಿ ನಾವು ಬೆಟ್ಟದ ನೆಲ್ಲಿಯನ್ನು ಉಪಯೋಗಿಸ್ತೀವಿ. ಹಲವಾರು ಆಯುರ್ವೇದಿಕ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಇವತ್ತಿನ ದಿವಸ ಬೆಟ್ಟದ ನೆಲ್ಲಿ ಒಂದು ಹಣ್ಣು ಇರಲೇಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಟ್ಟದ ನೆಲ್ಲಿನ ಉಪಯೋಗಿಸಲೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಅತಿ ಹೇರಳವಾಗಿ ವಿಟಮಿನ್ ಸಿ ಜೀವಸತ್ವ ಇರುತ್ತೆ. ಆಯುರ್ವೇದ ಪದ್ಧತಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತೀವಿ. ಆಯುರ್ವೇದದಲ್ಲಿ ತಮಗೆ ಗೊತ್ತಿದ್ದಂಗೆ ಚ್ಯವನಪ್ರಾಶ್ ಇರ್ಬೋದು, ತ್ರಿಫಲಾ ಚೂರ್ಣ ಅಂತಂದು ಏನು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅಮೃತ ಕಲಶಗಳು, ಇವುಗಳ ಹಲವಾರು ತಯಾರಿಕೆಯಲ್ಲಿ ನಾವು ಇದನ್ನು ಒಂದು ಬೆಟ್ಟದ ನೆಲೆಯನ್ನು ಉಪಯೋಗಿಸ್ತೀವಿ. ಒಂದು ಚಮಚ ಒಂದು ನೆಲ್ಲಿ ರಸ ಅಥವಾ ಒಂದು ಚಮಚ ಜೇನುತುಪ್ಪದ ಮಿಶ್ರಣವನ್ನು ನಾವು ಸೇವಿಸೋದ್ರಿಂದ ಕೂಡ ಹಲವಾರು ತೊಂದರೆಗಳಾದ್ರೆ ಇರತಕ್ಕಂಥ ಅಸ್ತಮ ಇರ್ಬೋದು, ಕ್ಷಯ ಇರ್ಬೋದು, ರಕ್ತಸ್ರಾವಗಳ ತೊಂದರೆಗಳಿರ್ಬೋದು, ಗಂಟಲು ರೋಗಗಳಿರ್ಬೋದು, ಈ ಕೆಲವೊಂದು ವಿಟಮಿನ್ ಸಿ ತೊಂದರೆಗಳಿಂದ ಬರ್ತಕ್ಕಂಥ ಸ್ಕರ್ವಿ ರೋಗಗಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಮಧುಮೇಹ, ಸೊ ಇದು ಸಕ್ಕರೆ ಕಾಯಿಲೆ ಅಂತಂದು ಏನು ಹೇಳ್ತೀವಿ, ಆ ಕಾಯಿಲೆಗಳನ್ನು ಗುಣಪಡಿಸೋದ್ರಲ್ಲಿ ಕೂಡ ಇದು ಗಮನೀಯವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದೆ ಅಂತಂದು ಹೇಳ್ಬೋದು. ನೆನಪಿನ ಶಕ್ತಿ ಕುಂದೋ ಅಂತ ಒಂದು ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಂಥ ಪೇಷೆಂಟ್ಗಳಲ್ಲಿ ಕೂಡ ಇದು ನೆನಪು

ಶಕ್ತಿ ಹೆಚ್ಚಿನ ಮಾಡಲಿಕ್ಕೆ ಕೂಡ ಒಂದು ಕಾರಣೀಭೂತವಾಗಿದೆ. ಕ್ಯಾನ್ಸರ್ ಇರ್ಬೋದು, ಕೆಲವೊಂದು ನರ ದೌರ್ಬಲ್ಯ ತೊಂದರೆಗಳಿರ್ಬೋದು, ಕೆಮ್ಮು, ನೆಗಡಿ, ಈ ಥರದಂಥ ಹಲವಾರು ಏನೋ ತೊಂದರೆಗಳಲ್ಲಿ ನಾವು ನೆಲ್ಲಿಯನ್ನು ನಾವು ಉಪಯೋಗಿಸ್ಬೋದಾಗಿದೆ. ಅದನ್ನು ನೆಲ್ಲಿಯನ್ನು ಉಪಯೋಗಿಸೋದು ತಮಗೆಲ್ಲ ಒಂದು ಟೇಬಲ್ ಸ್ಪೂನ್ ಅಥವಾ ನೆಲ್ಲಿನ ರಸನ ನಾವು ದಿನಾ ತೆಗೆದುಕೊಂಡ್ರೂ ಕೂಡ ಇದನ್ನು ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಅದನ್ನು ಬೇರೆ ಹಾಗಲಕಾಯಿ ಅಥವಾ ಬೇರೆ ಮಿಶ್ರಣಗಳ ಜೊತೆಗೆ ಕೂಡ ನಾವು ಅದನ್ನು ಸೇರಿಸಿ ದೇಹದಲ್ಲಿ ತೆಗೆದುಕೊಳ್ಳೋದ್ರಿಂದ ಕೂಡ ಇದು ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಗೆ ಪ್ರಚೋದಿಸುತ್ತೆ ಅಂತ ಅನ್ನೋ ಒಂದು ಹಲವಾರು ನಿದರ್ಶನಗಳು ಕೂಡ ಇವತ್ತಿನ ದಿವಸ ನಮ್ಮಲ್ಲಿ ಕಂಡುಬರ್ತಾ ಇದೆ. ಇದು ಹೆಚ್ಚಾಗಿ ಎಲ್ಲಿಪ್ಪ ಅಂತ ಬೆಳೀತಾರೆ ಉಗಮ ಮತ್ತು ಇದರ ಹಂಚಿಕೆಯನ್ನು ನಾನು ನೋಡೋದಾದರೆ ಇದನ್ನು

ಅದಕ್ಕೆಲ್ಲ ಒಂದು ಪಾಕಿಸ್ತಾನ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಪನಾಮ ಮತ್ತು ಇತರ ದೇಶಗಳಲ್ಲಿ ಇದನ್ನು ಪ್ರಾಕೃತಿಕವಾಗಿ ಹೆಚ್ಚಾಗಿ ಇದನ್ನು ಕಂಡುಬರುತ್ತೆ. ಇನ್ನು ಭಾರತ ದೇಶದಲ್ಲಿ ಇದನ್ನು ನೋಡೋದಾದರೆ ಈಗ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಹಿಮಾಚಲ ಪ್ರದೇಶ ಇರ್ಬೋದು, ಅದರ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಹರಿಯಾಣ, ಪಂಜಾಬ್ ಈ ಥರನಾಗಿ ಈ ಬೆಳೆನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೆಲವೊಂದು ಪ್ರಚಾರ ಆಂದೋಲನ ಮಾಡೋದ್ರ ಮುಖಾಂತರ ಕೂಡ ಇದರ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡುವಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲಸಗಳು ನಡೀತಾ ಇದೆ ಅಂದರೆ ತಪ್ಪಾಗಲಾರದು. ಇನ್ನು ಇದನ್ನು ನೋಡ್ಬೇಕಾದ್ರೆ ಎಲ್ಲಿ ಬೆಳಿಬೋದು, ಹವಾಗುಣ ಮತ್ತು ಇದರ ಮಣ್ಣು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಹವಾಗುಣ ಅಂತ ಬಂದಾಗ ಒಂದು ಇದು ಒಂದು ಸಮಶೀತೋಷ್ಣವಾದ ಹಣ್ಣಿನ ಬೆಳೆ. ಸಮಶೀತೋಷ್ಣ ವಲಯಗಳು ಅಂತಂದು ಬರ್ತವೆ ನಮ್ಮ ಮೇಲ್ಗಡೆಯಿಂದ ಹಿಡ್ಕೊಂಡು ಬಂದರೆ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಆ ಕಡೆ ಹೆಚ್ಚಾಗಿ ಇದನ್ನು ಆ ಒಂದು ಸಮಶೀತೋಷ್ಣ ಉಷ್ಣವಲಯಗಳು ಕಂಡು ಬರ್ತಾ ಇದೆ. ಇದನ್ನು ಅಲ್ಲಿ ಆ ಒಂದು ಭಾಗದಲ್ಲಿ ಸಮುದ್ರ ಮಟ್ಟದಿಂದ ಹೆಚ್ಚು ಕಡಿಮೆ ಒಂದು 1800 ಮೀಟರ್ ಎತ್ತರದವರೆಗೂ ನಾವು ಬೆಳಿಬೋದು ಇದನ್ನು. ಸೊ ಇನ್ನು ಬಾಗಲಕೋಟೆ ಸುತ್ತಮುತ್ತಲು ಕೂಡ ನಾವು ಇದನ್ನು ಯಥೇಚ್ಛವಾಗಿ ಬೆಳಿಬೋದು, ಯಾಕಂದ್ರೆ ಸಮುದ್ರ ಮಟ್ಟದಿಂದ ಕಡಿಮೆ 500-600 ಏನೋ ಮೀನ್ ಸೀ ಲೆವೆಲ್ ಇರತಕ್ಕಂಥ ಪ್ರದೇಶಗಳಲ್ಲೂ ಇದನ್ನು ಚೆನ್ನಾಗಿ ಬೆಳಿಬೋದು. ಆದರೆ ಅತಿ ಹೆಚ್ಚಾಗಿ 1800 ಮೀಟ್ರ್ವರೆಗೂ ಎತ್ತರದ ಪ್ರದೇಶಗಳಲ್ಲಿ ಕೂಡ ನಾವು ಇದನ್ನು ಯಥೇಚ್ಛವಾಗಿ ಚೆನ್ನಾಗಿ ಬೆಳಿಬೋದು ಅಂತಂದು ನಾವು ಅಂದ್ಕೊಂತೀವಿ. ಆದರೆ ಸರ್ವೇ ಸಾಮಾನ್ಯ ಒಂದು 500-800 ಮಿಲಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶಗಳನ್ನ ಇನ್ನು ಹೆಚ್ಚೆಚ್ಚವಾಗಿ ನಾವು ಬೆಳಿಬೋದಾಗಿದೆ. ಇನ್ನು ಮಣ್ಣು ಬಂದಾಗ ತಮಗೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಹಣ್ಣಿನ ಬೆಳೆ ತೆಗೆದುಕೊಂಡ್ರೂ ಕೂಡ ನಾವು ಚೆನ್ನಾಗಿ ನೀರು ಬಸಿದು ಹೋಗ್ತಕ್ಕಂಥ ಮಣ್ಣು ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಮರಳು ಮಿಶ್ರಿತ ಒಂದು ಗೋಡು ಮಣ್ಣು ಇದು ಮಣ್ಣಿಗೆ ಭಾಳ ಅತ್ಯುತ್ತಮವಾದ್ದು. ಈ ಬೆಳೆನ ನಾವು ನಾನು ಉಟ್ಕೊಂಡು ಹಾಕೊಂಡು ಕಂಡಂಗೆ ಇದು ಹೆಚ್ಚಾಗಿ ಎಲ್ಲಿ ವೇಸ್ಟ್ ಲ್ಯಾಂಡ್ ಅಂತಂದು ಹೇಳ್ತೀವಿ ನಾವು, ಎಲ್ಲ ವೇಸ್ಟ್ ಬರಡು ಭೂಮಿಗಳು ಇರ್ತವೆ, ಕೆಲವೊಮ್ಮೆ ಅಂತ ಬರಡು ಭೂಮಿ ಮತ್ತು ಕೆಲವೊಮ್ಮೆ ಕಪ್ಪು ಭೂಮಿಗಳಿರ್ತವೆ, ಅಂತಲ್ಲಿ ಕೂಡ ನಾವು ಇದನ್ನು ನೆಲ್ಲಿನ ಚೆನ್ನಾಗಿ ಬೆಳಿಬೋದಾಗಿದೆ ಇವತ್ತಿನ ದಿವಸ. ಅದೇ ರೀತಿಯಾಗಿ ಕೆಲವೊಂದು ಸಾಧಾರಣ ತೇವ ಹಿಡಿದ್ರೆ ಕೆಲವು ಮರಳು ಮಿಶ್ರಿತ ಒಂದು ಜೇಡಿ ಮಣ್ಣುಗಳು ಅಂತ ಹೇಳ್ತೀವಿ, ಅವು ಕೂಡ ಇದಕ್ಕೆ ಬೆಳೀಲಿಕ್ಕೆ ಒಂದು ಯೋಗ್ಯ ಆಗಿದೆ. ಚೌಳು ಅಥವಾ ಕೆಲವೊಂದು ಕ್ಷಾರದ ಮಣ್ಣುಗಳಲ್ಲಿ ಕೂಡ ಇದನ್ನು ಚೆನ್ನಾಗಿ ಬೆಳಿಬೋದು ಅನ್ನೋದಕ್ಕೂ ಕೂಡ ಹಲವಾರು ನಿದರ್ಶನ ಕೂಡ ಇದೆ. ಕಡಿಮೆ ಮಳೆಯಾಗುವ ಹಾಗೂ ಒಣ ಪ್ರದೇಶಗಳು ಏನಿದಾವೋ ಇದನ್ನು ಬೆಳೆಯೋದ್ರಿಂದ ಕಾಯಿ ಉದುರೋದು ಕಡಿಮೆ ಮಾಡಿ ಇದರ ಗುಣಮಟ್ಟವನ್ನು ನಾವು ಹೆಚ್ಚಿಸ್ಬೋದಾಗಿದೆ. ಈ ರೀತಿಯಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇದನ್ನು ಡ್ರೈಲ್ಯಾಂಡ್ ಕ್ರಾಪ್ ಅಂತಂದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಉಷ್ಣವಲಯದ ಹಣ್ಣಿನ ಬೆಳೆ ಅಂತ ಹೇಳ್ತೀವಿ ಅಥವಾ ಡ್ರೈಲ್ಯಾಂಡ್ ಎಲ್ಲಿ ಮಳೆ ಆಶ್ರಿತ ಪ್ರದೇಶಗಳ ಕೆಲವೊಂದು ಏನು ಭಾಗಗಳಿದಾವೆ ಅಂತ ಅಂತಲ್ಲಿ ಕೂಡ ನಾವು ಚೆನ್ನಾಗಿ ಹಣ್ಣಿನ ಬೆಳೆನ ಬೆಳೆಯಬಹುದಾಗಿದೆ. ಇನ್ನು ತಳಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಮೊದಲು ನಾವು ನೋಡಿದೀಗ ಹಳ್ಳಿಯಲ್ಲಿ ಎಲ್ಲ ಸರ್ವೇ ಸಾಮಾನ್ಯವಾಗಿ ಹಲವಾರು ತಳಿಗಳು ಹಲವಾರು ತೋಟದಲ್ಲಿ ಕಂಡು ಬರ್ತಾ ಇತ್ತು. ಅಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳು ಬಿಡ್ತವೆ, ಈಗ ಇನ್ನೂವರೆಗೂ ಕೆಲವೊಂದು ತೋಟಗಳಲ್ಲಿ ನಾವು ಕಂಡು ಬರ್ತಾ ಇದ್ದೇವೆ. ಒಂದು 30 ವರ್ಷ 40 ವರ್ಷ ಗಿಡಗಳು ಅವು ಅಲ್ಲಿ ಏನಿರುತ್ತಂದರೆ ನೋಡಲಿಕ್ಕೆ ಚಿಕ್ಕ ಕಾಯಿಗಳಿರ್ತವೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಅನ್ವೇಷಣೆ ಮುಖಾಂತರ ದೊಡ್ಡ ಕಾಯಿ ಆಗ್ತಕ್ಕಂಥ ತಳಿಗಳನ್ನು ಕೂಡ ನಾವು ಇವತ್ತು ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳ್ತೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಬನಾರಸ್ ಅಂತಂದು ಬರ್ತದೆ, ಇದು ಬನಾರಸ್ ತಳಿ ಅಂತಂದು ಹೇಳ್ತೀವಿ. ಕೃಷ್ಣ ಅಂತ ಹೇಳ್ತೀವಿ, ಕಾಂಚನ, NA7 ಈ ರೀತಿಯಾಗಿ NA10 ಭವಾನಿ ಸಾಗರ ಮತ್ತು ಅದರ ಜೊತೆಗೆ ಕೃಷ್ಣ ಚಕಯ್ಯ ಈಗ ಹಲವಾರು ಕೆಲವು ಥರದ ತಳಿಗಳು ನಾವು ಇವತ್ತು ಈ ಒಂದು ಹಣ್ಣಿನ ಬೆಳೆಯಲ್ಲಿ ಬಿಡುಗಡೆಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳ್ದಂಗೆ ಬನಾರಸ್ ಪ್ರಮುಖವಾಗಿ ಅದು ಮೊದಲು ಒಂದು ಅಲ್ಪಾವಧಿ ತಳಿ, ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತೆ. ಒಂದು ಹಣ್ಣು ನೋಡಿದರೆ ಮಧ್ಯಮ ಪ್ರಮಾಣದ ಒಂದು ನಾರನ್ನು ಹೊಂದಿರುತ್ತೆ. ಕ್ಯಾಂಡಿ ಮಾಡಲು ಭಾಳ ಸೂಕ್ತವಾಗಿರ್ತಕ್ಕಂಥ ತಳಿ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಗಾತ್ರ ಈಗೆಲ್ಲ ಮಾರುಕಟ್ಟೆಯಲ್ಲಿ ಹಣ್ಣು ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಒಂದು 10-12 ಕಾಯಿ ಹಾಕಿದರೆ 1 KG ಬರತಕ್ಕಂಥ 1 KGವರೆಗೂ ತೂಗ್ತಕ್ಕಂಥ ಸೈಜ್ಗಳನ್ನು ಹೊಂದಿರತಕ್ಕಂಥ ತಳಿಗಳಿದಾವೆ. ಸರ್ವೇ ಸಾಮಾನ್ಯವಾಗಿ ಈ ಒಂದು 35-40-50 ಗ್ರಾಮ್ವರೆಗೂ ಕೂಡ ಒಂದೊಂದು ಹಣ್ಣಿನ ತೂಕ ಕಂಡುಬರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನೊಂದು ಪ್ರಮುಖವಾದಂಥ ಕೃಷ್ಣ ತಳಿ ಅಂತಂದು ಹೇಳ್ತೀವಿ, ಅದನ್ನು NA4 ಅಂತಲೂ ಕೂಡ ನಾವು ಹೇಳೋದುಂಟು. ಇದು ಕೊಯ್ಲಿಗೆ ಭಾಳ ಬೇಗ ಬರ್ತಕ್ಕಂಥ ಒಂದು ಸರ್ವೇ ತಳಿಯಾಗಿದ್ದು ಒಂದು ಸಾಧಾರಣ ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಇದು ಕೊಡುತ್ತೆ. ಒಂದು ಹಣ್ಣಿನ ಹೊರಮೈ ನುಣುಪಾಗಿರುತ್ತೆ, ಹಳದಿ ಬಣ್ಣದಿಂದ ಕೂಡಿದ್ದಿರುತ್ತೆ, ತಿರುಳು ಸ್ವಲ್ಪ ಕೆಂಪು ಬಣ್ಣದಾಗಿರುತ್ತೆ, ಹಣ್ಣು ಹೆಚ್ಚು ನಾರಿಂದ ಕೂಡುತ್ತೆ. ಸೊ ಸರ್ವಸಾಮಾನ್ಯವಾಗಿ ನಾರು ಜಾಸ್ತಿ ಇರಬೇಕು. ಯಾವಾಗಲೂ ನಾವು ಉಪ್ಪಿನಕಾಯಿ ತಯಾರು ಮಾಡೋದಲ್ಲಿ ಅಥವಾ ಯಾವುದೇ ಥರದಂಥ ನಾರಿನ ಅಂಶ ಜಾಸ್ತಿ ಇದ್ದರೆ ಯಾವಾಗಲೂ ಒಳ್ಳೆಯ ತಳಿ ಅಂತಂದನ್ನು ಕೂಡ ಇದರಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ಕಡಿಮೆ ರಸವನ್ನು ಹೊಂದಿರುತ್ತೆ, ಹೆಚ್ಚಿನ ಒಂದು ಸಿಹಿ ಜೀವಸತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ತಳಿ ಇದು ಕೃಷ್ಣ ಅಂತಂದೇಳಿ. ಅದೇ ರೀತಿಗೆ ಒಂದು ಚಕಯ್ಯ ಅಂತಂದನ್ನು ಕೂಡ ಇದು ಭಾಳ ಫೇಮಸ್ ಆಗಿರ್ತಕ್ಕಂಥ ತಳಿ ಅಂತ ಹೇಳ್ಬೋದು. ನಮ್ಮ ಭಾಗಕ್ಕೆ ಚೆನ್ನಾಗಿ ಒಕ್ಕೊಂಡು ಬರತಕ್ಕಂಥ ತಳಿ ಇದು. ಇದು ಸ್ವಲ್ಪ ಕೊಯ್ಲಿಗೆ ಬೇರೆ ತಳಿಗೆ ಹೋಲಿಸಿದಾಗ ಕೊಯ್ಲಿಗೆ ಸ್ವಲ್ಪ ತಡವಾಗಿ ಬರತಕ್ಕಂಥ ತಳಿಯಾಗಿದೆ. ಗಿಡ ಸ್ವಲ್ಪ ಹರಡ್ಕೊಂಡಿರುತ್ತೆ, ಹೆಚ್ಚಾಗಿ ಹರಡ್ಕೊಂಡ ಸಂದರ್ಭದಲ್ಲಿ ಅದು ಮುರಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದು ತಳಿಯಲ್ಲಿ ಕಂಡು ಬರ್ತಾ ಇದೆ, ಅವ್ರ ಗಿಡಗಳ ಬ್ರ್ಯಾಂಚಸ್ಗಳು ಕೆಲವು ಮುರಿದು ಬೀಳುವಂಥ ಸಂದರ್ಭನೂ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚು ಹಣ್ಣುಗಳನ್ನ ಕೊಡ್ತಕ್ಕಂಥ ತಳಿ ಇದು. ನಾವು ನೋಡಿದಂಗೆ ಒಂದು ಗಿಡದಲ್ಲಿ ನಾವು ಸರ್ವಸಾಮಾನ್ಯ ದೊಡ್ಡ ಗಿಡ ಆಯ್ತಂದ್ರೆ 100-200 ಕೆಜಿವರೆಗೂ ನಾವು ತೂಕದ ಹಣ್ಣುಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಗಿಡದಿಂದ. ಇದರಲ್ಲಿ ಕೂಡ ಸಾಧಾರಣವಾಗಿ ದೊಡ್ಡದಿರತಕ್ಕಂಥ ಹಣ್ಣು ಸಿಪ್ಪೆ ಮೇಲ್ಗಡೆ ನುಣುಪಾಗಿರುತ್ತೆ, ಹಳದಿ ಮಿಶ್ರಿತ

ಹಸಿರು ಬಣ್ಣ ಹೊಂದಿರುತ್ತೆ. ತಿರುಳು ನಾರಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಸಂಸ್ಕರಣಾ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ ಅಂತಂದು ನಾವು ಈ ಚಕ್ಕೆಯನ್ನು ಹೇಳ್ಬೋದು. ಅದೇ ರೀತಿಗೆ ಇನ್ನೊಂದು ಇಂಪಾರ್ಟೆಂಟ್, ಇದು ಚಕ್ಕೆಯ ತಳಿಯಿಂದನೇ ಒಂದು ಇನ್ನೊಂದು ತಳಿ ಬಿಡುಗಡೆಗೊಂಡಿದೆ. ಅದರಲ್ಲಿ ನಾವು ಅದನ್ನು ಕಾಂಚನ ಅಂತಂದು ಹೇಳ್ತೀವಿ. ನಾವು ಅದನ್ನು ಎನ್ ಎ 4 ಅಂತಲೂ ಕೊಡ್ತೀವಿ, ಕಾಂಚನ ಅಂತಂದು ಹೇಳ್ತೀವಿ. ಇದು ಚಕ್ಕಯ್ಯದಲ್ಲೇ ಒಂದು ಚೆನ್ನಾಗಿರ್ತಕ್ಕಂಥ ಗಿಡಗಳಿಂದ ಯೋಗ್ಯವಾಗಿ ತಯಾರು ಮಾಡಿ ನಾವು ನೈಸರ್ಗಿಕವಾಗಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ಮಧ್ಯಮ ಅವಧಿಯ ಹೆಚ್ಚು ಇಳುವರಿ ಕೊಡುವಂಥ ತಳಿ ಇದು ಕಾಂಚನ. ಹಣ್ಣುಗಳು ಮಧ್ಯಮ ಗಾತ್ರ ಹೊಂದಿದ್ದು ಸಿಪ್ಪೆ ಸ್ವಲ್ಪ ನುಣುಪಾಗಿರುತ್ತೆ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣ ಪಡೆದಿರುತ್ತೆ. ತಿರುಳಿನಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಪದಾರ್ಥಗಳು ತಯಾರು ಮಾಡಲಿಕ್ಕೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಈ ತಳಿಗಳ ಹೊರತಾಗಿ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇನ್ನೂ ಕೆಲವೊಂದು ತಳಿಗಳು ಫ್ರಾನ್ಸಿಸ್ ಅಂತಿದೆ, ಎನ್ ಎ 6 ಅಂತಿದೆ, ಎನ್ ಎ 7 ಅಂತ ಬರುತ್ತೆ, ಎನ್ ಎ 10 ಅಂತಿದೆ, ಭವಾನಿ ಸಾಗರ್ ಅಂತಿದೆ. ಇವುಗಳನ್ನು ಕೂಡ ಹಲವಾರು ಕೆಲವೊಂದು ರಾಜ್ಯಗಳಿಗೆ ಈ ತಳಿಗಳನ್ನು ಶಿಫಾರಸನ್ನು ಕೂಡ ನಾವು ಮಾಡಲಾಗಿದೆ. ಇನ್ನು ಬನಾರಸ್ಸು ಮತ್ತು ಎನ್ ಎ 4 ಮತ್ತು ಎನ್ ಎ 10 ಈ ತಳಿಗಳು ಮಧ್ಯ ಒಂದು ಅಕ್ಟೋಬರಿಂದ ಹಿಡಿದು ನವಂಬರ್ ಮಧ್ಯದವರೆಗೆ ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳಿವು. ಇನ್ನು ಫ್ರಾನ್ಸಿಸ್ಸು ಮತ್ತು ಎನ್ ಎ 5 ಒಂದು ಕಾಂಚನ್ ಅಂತ ಏನು ಹೇಳ್ತೀವಿ, ಎನ್ ಎ 6 ಅಂತ ಹೇಳ್ತೀವಿ, ಎನ್ ಎ 7ಗಳು ಇವು ಸ್ವಲ್ಪ ಲೇಟಾಗಿ ಬರ್ತಕ್ಕಂಥಗಳು. ಅದು ಸರ್ವೇ ಸಾಮಾನ್ಯವಾಗಿ ನವಂಬರಿಂದ ಡಿಸೆಂಬರ್ ಮಧ್ಯದವರೆಗೆ ಇವು ಫಲವನ್ನು ಕೊಡ್ತಕ್ಕಂಥ ತಳಿಗಳು. ಇನ್ನು ಚಕ್ಕೆಯವನ್ನಾಗಲೇ ಮೊದಲೇ ಹೇಳಿದೆ, ತಳಿ ಲೇಟಾಗಿ ಬರ್ತಕ್ಕಂಥ ತಳಿ, ಹೀಗಾಗಿ ಅದು ಹೆಚ್ಚು ಕಡಿಮೆ ನಮಗೆ ಜನವರಿವರೆಗೂ ಕೂಡ ಫಲವನ್ನು ಕೊಡ್ತಕ್ಕಂಥ ತಳಿ ಅಂತಂದು ಹೇಳ್ಬೋದು. ನಾನು ತಳಿಗಳ ಬಗ್ಗೆ ನೋಡಿದಾಗ ನಮ್ಮ ಭಾಗಕ್ಕೆ ಭಾಳ ನಾನು ಅಂದ್ಕೊಂಡಿದ್ದು ಎನ್ ಎ 7 ಅಂತಂದು ಏನಿದೆ, ಚಕ್ಕಯ್ಯ ಅಂತಂದು ಏನಿದೆ, ಈ ತಳಿಗಳು ಭಾಳ ಒಗ್ಗಿಕೊಂಡು ಚೆನ್ನಾಗಿ ಬೆಳೀತಾವೆ ಅಂತಂದು ನಾವು ಹೇಳ್ಬೋದು. ಇನ್ನು ಸಸ್ಯಾಭಿವೃದ್ಧಿ ಬಂದಾಗ ತಾವೆಲ್ಲ ಗೊತ್ತಿದೆ, ಸಸ್ಯಾಭಿವೃದ್ಧಿ ಮಾಡಲಿಕ್ಕೆ ಇದನ್ನು ಬೀಜದಿಂದನೂ ಕೂಡ ನಾವು ಸಸ್ಯಾಭಿವೃದ್ಧಿ ಮಾಡ್ಬೋದು. ಆದರೆ ಅದನ್ನು ನಾವು ಎರಡು ಪದ್ಧತಿ ಬರುತ್ತೆ, ಲಿಂಗ ಪದ್ಧತಿ ಮತ್ತು ನಿರ್ಲಿಂಗ ಪದ್ಧತಿ ಅಂತಂದು ಹೇಳ್ತೀವಿ. ಲಿಂಗ ಪದ್ಧತಿಯಲ್ಲಿ ಬೆಳೆದಾಗ ಏನಾಗುತ್ತೆ, ನಾವು ಬೀಜಗಳನ್ನು ಕೂಡ ತೆಗೆದುಕೊಂಡು ಬೀಜಗಳನ್ನು ನಾಟಿ ಮಾಡಿ ಹಾಕಿದರೂ ಕೂಡ ನಾವು ಗಿಡಗಳು ಬರ್ತವೆ. ಆದರೆ ತಾಯಿ ಗಿಡಗಳನ್ನು ಅವು ಹೋಲೋದಿಲ್ಲ, ಸ್ವಲ್ಪ ತಾಯಿ ಗಿಡಗಳಿಂದ ಸ್ವಲ್ಪ ಭಿನ್ನವಾಗಿರ್ತವೆ, ಇಳುವರಿ ಕಡಿಮೆ ಇರ್ಬೋದು, ಸೈಜ್ ಕಡಿಮೆ ಇರ್ಬೋದು. ಹೀಗಾಗಿ ನಾವು ಹೆಚ್ಚಾಗಿ ಹೆಚ್ಚು ನಾವೇನು ಮಾಡ್ತೀವಿ, ಸಸ್ಯಾಭಿವೃದ್ಧಿನ ಇತ್ತೀಚಿನ ದಿನಗಳಲ್ಲಿ ನಿರ್ಲಿಂಗ ಪದ್ಧತಿಯಿಂದ ನಾವು ತಯಾರು ಮಾಡ್ತಕ್ಕಂಥದ್ದು, ನಿರ್ಲಿಂಗ ಪದ್ಧತಿಯಿಂದ ನಾವು ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥದ್ದು. ಅದರಲ್ಲಿ ನಿರ್ಲಿಂಗ ಪದ್ಧತಿಯಲ್ಲಿ ಕಣ್ಣು ಹಾಕುವಂಥದ್ದು, ಉಂಗುರು ಆಕಾರದಲ್ಲಿ ಕಣ್ಣು ಹಾಕುವಂಥ ಪದ್ಧತಿ ಇರ್ಬೋದು, ಅಥವಾ ವೆನಿಯರ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ ನಾವು, ಕಸಿ ಮಾಡೋದ್ರ ಮುಖಾಂತರ ಮಾಡ್ತಕ್ಕಂಥ ಮೆದುಕಾಂಡ ಕಸಿ ಪದ್ಧತಿ ಅಂತ ಇರ್ಬೋದು. ಈ ರೀತಿಯಾಗಿ ಹಲವಾರು ಏನು ಪದ್ಧತಿಗಳಿಂದ ನಾವು ಮಾಡಬೇಕಾಗುತ್ತೆ. ಆದರೆ ಒಂದು ಭಾಳ ಇಂಪಾರ್ಟೆಂಟ್ ಏನಂತಂದರೆ, ನಾವು ಕಸಿ ಕಡ್ಡಿಗಳನ್ನು ಆಯ್ಕೆ ಮಾಡ್ಕೊಂಥ ಸಂದರ್ಭದಲ್ಲಿ ಯಾವಾಗಲೂ ತಾಯಿ ಗಿಡ ಚೆನ್ನಾಗಿ ಬಿಡ್ತಾ ಇರಬೇಕು, ಯಾವಾಗಲೂ ವರ್ಷವಿಡೀ ಬಿಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಬಿಡ್ತಾ ಇರಬೇಕು, ಮತ್ತು ಹೆಚ್ಚಿನ ಒಂದು ಫಿಮೇಲ್ ಫ್ಲವರ್ಸ್ ಅಂತ ಏನು ಹೆಣ್ಣು ಹೂಗಳನ್ನು ಬಿಡ್ತಕ್ಕಂಥ ತಾಯಿ ಗಿಡಗಳು ಏನಿದಾವೆ, ಅಂಥ ಗಿಡಗಳಿಂದ ನಾವು ಗಿಡಗಳನ್ನು ಏನು ಕಸಿ ಕಡ್ಡಿಗಳನ್ನ ಯಾವಾಗಲೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಇದನ್ನು ಮಾಡಬೇಕಂತಂದರೆ ಸರ್ವಸಾಮಾನ್ಯವಾಗಿ ಕಸಿ ಮಾಡಬೇಕಂದ್ರೆ ನಮಗೆ ಹೆಚ್ಚು ಕಡಿಮೆ ನಮ್ಮ ಜನವರಿ ಫೆಬ್ರವರಿ ಯಾವಾಗ ಚಳಿಗಾಲ ಬಿಟ್ಟು ಯಾವಾಗ ಹೊಸ ಚಿಗುರು ಒಡಿಲಿಕ್ಕೆ ಪೂರ್ವದಲ್ಲಿ ನಾವು ಕಸಿ ಕಡ್ಡಿಗಳನ್ನ ತೆಗೆದುಕೊಳ್ಳೋದು ಭಾಳ ಸೂಕ್ತ. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಿದಾಗ ನಮಗೆ ಒಂದು ಸಕ್ಸಸ್ ರೇಟ್ ಏನು ಹೇಳ್ತೀವಿ, ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಏನು ಹೇಳ್ತೀವಿ, ಅದು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಾಟಿ ಮಾಡೋದು ಯಾವ ರೀತಿಯಾಗಿ ಗಿಡಗಳನ್ನು ನಾಟಿ ಮಾಡೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾಟಿ ಮಾಡಬೇಕಂತಂದರೆ ಯಾವಾಗಲೂ ತೋಟಗಳನ್ನು ಸಮವಾಗಿ ಒಂಥರ ಒತ್ತಿಬಿಟ್ಟು ಬೇಸಿಗೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆ ಸಂದರ್ಭದಲ್ಲೇ ನಾವು ಗುಂಡಿಗಳನ್ನು ತೆಗಿಬೇಕಾಗುತ್ತೆ. ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಒಂದು 2 ತಿಂಗಳಿಗೆವರೆಗೂ ಇನ್ನೂ ಗುಂಡಿಗಳನ್ನು ಬಿಸಿಲಿಗೆ ಒಡ್ಡಿ ನಂತರ ನಾಟಿ ಮಾಡ್ತಕ್ಕಂಥ ಪದ್ಧತಿ. ಸೊ ಹೀಗಾಗಿ ನಾವು ಸರ್ವಸಾಮಾನ್ಯವಾಗಿ ಗಿಡಗಳು ಚೆನ್ನಾಗಿರ್ಬೇಕು, ಯಾವಾಗಲೂ ನಾವು ಗಿಡಗಳ ಆಯ್ಕೆ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ತಳಿಗಳನ್ನ ಆಯ್ಕೆ ಮಾಡಿದ ನಂತರ ಗಿಡಗಳು ಕೂಡ ಅಟ್ಲೀಸ್ಟ್ ಕಸಿ ಮಾಡಿದ ಗಿಡಗಳು 3-4 ತಿಂಗಳು ಕಸಿ ಚೆನ್ನಾಗಿ ಕಟ್ಕೊಂಡಿರ್ಬೇಕು. ಅಂಥ ಗಿಡಗಳನ್ನ ನೇರವಾಗಿ ಬೆಳೀತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಸರ್ವೇ ಸಾಮಾನ್ಯವಾಗಿ ಗಿಡದ ಒಂದು ಆಯುಷ್ಯ 1-1.5 ವರ್ಷ ಇದ್ದರೆ ಭಾಳ ಒಳ್ಳೆಯದು. ಸೊ ಅಂಥ ಗಿಡಗಳನ್ನ ನಾವು ಆಯ್ಕೆ ಮಾಡಬೇಕು. ಪ್ಲ್ಯಾಂಟಿಂಗ್ ಮಾಡೋದು ನಾವು ಯಾವಾಗಲೂ ನಾಟಿ ಮಾಡೋದು ಸರ್ವೇ ಸಾಮಾನ್ಯ ಜುಲೈ ಅಥವಾ ಆಗಸ್ಟ್ ಆ ತಿಂಗಳಲ್ಲಿ ನಾಟಿ ಮಾಡ್ಬೋದು. ಅದರ ಹೊರತಾಗಿ ಕೂಡ ನಾವು ಇವನ್ ಮಾರ್ಚಲ್ಲಿ ನಮ್ಮ ನೀರು ಯಥೇಚ್ಛವಾಗಿದೆಯಪ್ಪ ಅಂತದ್ದು ಅನ್ನೋದಾದರೂ ಕೂಡ ನಾವು ಮಾರ್ಚ್ ತಿಂಗಳಲ್ಲಿ ಕೂಡ ನಾವು ನಾಟಿ ಮಾಡಲಿಕ್ಕೆ ಯೋಗ್ಯ ಇದೆ ಅಂತಂದು ಹೇಳ್ಬೋದು. ಇನ್ನು ಕಸಿ ಕಟ್ಟಿದ ಗಿಡಗಳನ್ನು ನಾಟಿ ಮಾಡೋದಾದರೆ ನಾವು 6x6 ಮೀಟರ್ ಅಥವಾ 6x4 ಮೀಟರು ಈ ರೀತಿಯಾಗಿ ಏನು ಗಿಡದ ಸಾಲಿನ ಸಾಲಿಗೆ 6 ಮೀಟರು, ಗಿಡದ ಗಿಡಕ್ಕೆ 6 ಮೀಟರ್ ಇರ್ಬೋದು ಅಥವಾ 4 ಮೀಟರು, ಈ ಥರ ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡ್ಕೋಬೇಕೈತೆ. ಸೊ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಗುಂಡಿಗಳನ್ನು ಕೂಡ ಅಟ್ಲೀಸ್ಟ್ ಒಂದು 75 ಸೆಂಟಿಮೀಟರ್ ಆಳ ಅಗಲ ಏನು ಹೈಟ್ ಏನೇನು ಹೇಳ್ತೀವಿ ಆ ರೀತಿಯಾಗಿ ಗುಂಡಿಗಳನ್ನು ನಾವು ತೆಗೆದುಕೊಂಡು ಗುಂಡಿ ತೆಗೆದಬೇಕಾದ್ರೂ ಕೂಡ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ಸೈಡಿಗೆ ಹಾಕೋಬೇಕು, ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಮೇಲ್ಗಡೆ ಅಂದರೆ 1-1.5 ಅಡಿ ಏನು ಮಣ್ಣಿದೆ ಅದು ಯಾವಾಗಲೂ ಫಲವತ್ತತೆ ಇರತಕ್ಕಂಥ ಮಣ್ಣು ಆ ಮಣ್ಣನ್ನು ಸೈಡಿಗೆ ಹಾಕ್ಕೋಬೇಕು, ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಕೂಡ ಒಂದು ಬದಿಯಲ್ಲಿ ಇಟ್ಕೋಬೇಕು. ಯಾವಾಗಲೂ ಗುಡ್ಡಿ ತುಂಬಬೇಕಾದ್ರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ಮೊದಲು ತುಂಬ್ಕೋಬೇಕು, ನಂತರ ಏನಿದೆಯಲ್ಲಪ್ಪ ಅದಕ್ಕೆ ಉಳಿಕಿದಂಥ

ಸುತ್ತಮುತ್ತಲಿರ್ತಕ್ಕಂಥ ಮಣ್ಣನ್ನು ಶೇಖರಣೆ ಮಾಡಿ ಮಣ್ಣು ಮತ್ತು ಸಗಣಿ ಗೊಬ್ಬರ, ಚೆನ್ನಾಗಿ ಕಳೆದಂಥ ಸಗಣಿ ಗೊಬ್ಬರ ಇರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಇರ್ಬೋದು, ಕೆಲವೊಂದು ಹಿಂಡಿಗಳನ್ನಿರ್ಬೋದು, ಇವುಗಳನ್ನೆಲ್ಲ ಮಿಶ್ರಣಗಳನ್ನು ನಾವು ಮಾಡಿಕೊಂಡು ಮೊದಲು ಗುಂಡಿಗಳನ್ನ ತುಂಬಿಕೊಳ್ಬೇಕಾಗುತ್ತೆ. ಇನ್ನು ಗುಂಡಿ ತುಂಬಕ್ಕಾದರೂ ಕೂಡ ನಾವು ಕೆಲವೊಂದು ಈ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತುಂಬುವಂಥ ಪೂರ್ವದಲ್ಲಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಕೆಲವೊಂದು ಬಯಾಲಜಿಕಲ್ ಏಜೆಂಟ್ಸ್ ಎಲ್ಲ ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಭೂಮಿಯಲ್ಲೆಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಹೀಗಾಗಿ ಈ ಟ್ರೈಕೋಡರ್ಮ ಸಿಡೋಮೊನಾಸು ವ್ಯಾಮ್ ಇರ್ಬೋದು ಅಥವಾ ಪಿ ಎಸ್ ಬಿ ಮನು ಸೊ ಫಾಸ್ಫೇಟ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ಬೋದು ಅಥವಾ ಪೊಟ್ಯಾಶ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು, ಈ ಥರ ಅಂಥ ಕೆಲವೊಂದು ಅಣುಜೀವಿಗಳು ಭಾಳ ರೀತಿಯಿಂದ ಕೆಳಗಡೆಗೆ ಪೋಷಕಾಂಶಗಳನ್ನು ಕೊಡುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತವೆ. ಒಟ್ಟಾರೆ ಭೂಮಿಯ ಒಂದು ಪೋಷಕಾಂಶನ ಹೆಚ್ಚಿಗೆ ಮಾಡುವಂಥ ಕಾರ್ಯದಲ್ಲಿ ತುಂಬ ಕೆಲಸ ಮಾಡ್ತವೆ. ಹೀಗಾಗಿ ಆ ಭೂಮಿಗೆ ಇವನ್ನ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 15 ದಿವಸ ಹಾಕುವಂಥ ಪೂರ್ವದಲ್ಲಿ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾವು ಭೂಮಿಗೆ ಸೇರಿಸಿ ಏನೋ ಗುಂಡಿಗಳಿಗೆ ಹಾಕೋದ್ರಿಂದ ಕೂಡ ಗಿಡಗಳು ಚೆನ್ನಾಗಿ ಬೆಳೀತಾವೆ ಅಂತಂದು ಹೇಳೋದ್ರಿ ತೊಂದರೆ ಇಲ್ಲ. ಇನ್ನು ನಾಟಿ ಮಾಡಿದ ನಂತರ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗಿಡ ಸಣ್ಣವಿರ್ತವೆ. ಒಂದು ನಾನು ನೋಡ್ಕೊಂಡದ್ದು ಅಂದರೆ ಗಿಡಗಳು ದೊಡ್ಡಾಗೋವರೆಗೂ ಯಾವಾಗಲೂ ಭಾಳ ಬೇರು ಸಸ್ಯಗಳಿಂದ ನಮಗೆ ಚಿಗುರುಗಳು ಒಡೆಯೋದು ಜಾಸ್ತಿ ಈ ಒಂದು ಆಮ್ಲಾದಲ್ಲಿ ಬೆಟ್ಟಂದೆಲೆಯಲ್ಲಿ. ಹೀಗಾಗಿ ಪ್ರತಿ ತಿಂಗಳಿಗೊಮ್ಮೆ ನಾವೇನು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಿ ಅಡ್ಡಾಡಿ ಪ್ರತಿ ಗಿಡದಲ್ಲಿ ಕಸಿ ಭಾಗದಿಂದ ಕೆಳಗಡೆ ಬರ್ತಕ್ಕಂಥ ಕಸಿ ಭಾಗದಿಂದ ಬಿಟ್ಟು ಬೇರು ಸಸಿಗಳ ಮೇಲೆ ಬರ್ತಕ್ಕಂಥ ಇವು ಚಿಗುರುಗಳನ್ನು ಕಾಲಕಾಲಕ್ಕೆ ನಾವು ತೆಗೀಲಿಬೇಕಾಗತ್ತೆ. ಕೇವಲ ಕಸಿ ಕಡ್ಡಿಗಳಿಂದ ಕಸಿ ಭಾಗದ ನಂತರ ಮೇಲ್ಗಡೆ ಏನು ಕಡ್ಡಿಗಳಿಂದ ಇದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ಚಿಗುರುಗಳನ್ನು ಮಾತ್ರ ನಾವು ಬೆಳೀಲಿಕ್ಕೆ ಅವಕಾಶ ಮಾಡಬೇಕು. ಸೊ ಈ ರೀತಿಯಾಗಿ ಬಿಟ್ಟಾಗ ಮಾತ್ರ ನಮಗೆ ಆ್ಯಕ್ಚುಲಿ ಒರಿಜಿನಲ್ ಗಿಡಗಳು ಬರಲಿಕ್ಕೆ ಸಾಧ್ಯವಿದೆ. ಇದು ಒಂದು ಭಾಳ ಇಂಪಾರ್ಟೆಂಟು. ಇನ್ನು ಟ್ರೈನಿಂಗ್ ಮತ್ತು ಪ್ರೂನಿಂಗ್, ಅದನ್ನು ಅದೇ ನೆಲ್ಲಿ ಗಿಡ ಒಂದು ಮಧ್ಯಮ ಎತ್ತರ ಬರುವ ಹಾಗೆ ಒಂದು ಬೆಳೆಸ್ಬೇಕು. ಫಸ್ಟು ನೆಲ್ಲಿ ಗಿಡಗಳಿಗೆ ಉತ್ತಮವಾದ ಒಂದು ಹಂದರ ಹೊಂದಲು ಒಂದು ಎಳೆ ಗಿಡ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಗಿಡನ ನೇರವಾಗಿ ಬಿಟ್ಟುಕೊಂಡು 75 ಸೆಂಟಿಮೀಟರ್ವರೆಗೂ ಯಾವುದೇ ಕೆಳಗಡೆ 75 ಸೆಂಟಿಮೀಟರ್ ಕೆಳಗಡೆ ಯಾವುದೇ ಕವಲುಗಳು ಒಡಿಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. 75 ಸೆಂಟಿಮೀಟರ್ ನಂತರ ಏನಿದೆಯಲ್ಲ ಅಟ್ಲೀಸ್ಟ್ ಒಂದು 3 ಕವಲುಗಳನ್ನು ಚೆನ್ನಾಗಿ ಬರ್ತಕ್ಕಂಥ ಸ್ಟ್ರಾಂಗ್ ಇರ್ತಕ್ಕಂಥ ಕವಲುಗಳನ್ನು ನಾವು ಬಿಟ್ಕೋಬೇಕಾಗತ್ತೆ. ಬಿಟ್ಟು ಆಮೇಲೆ ನಂತರ ಏನಿದೆಯಲ್ಲ ಆ ಕವಲು ಹೊಡೆದ ನಂತರ ಅವು ಏನು ಪ್ರೈಮರಿ ಬ್ರ್ಯಾಂಚ್ ಅಂತೀವಿ ನಾವು, ಪ್ರೈಮರಿ ಆದಮೇಲೆ ಅವುಗಳು ಕೂಡ ನಾವು ಚಾಟಿ ಮಾಡೋಕ್ಕಾಗುತ್ತೆ. ಅವು ಅಟ್ಲೀಸ್ಟ್ 2 ಪ್ರೈಮರಿ ಬ್ರ್ಯಾಂಚ್ ಏನು 3 ಬಿಟ್ಟಿರ್ತೀವಿ ಅವನ್ನ 2 ಫೀಟ್ ಎತ್ತರವಾದಾಗ ಅವುಗಳನ್ನು 1 ಫೀಟ್ ಕಟ್ ಮಾಡಿ ಮತ್ತೆ ಅದರಿಂದ ಒಂದೊಂದು ಪ್ರತಿಯೊಂದು ಪ್ರೈಮರಿಯಲ್ಲಿ ಅಟ್ಲೀಸ್ಟ್ 1-3 ಸೆಕೆಂಡರಿ ಶೂಟ್ಸ್ ಅಂತೀವಿ ನಾವು. 2 ಆ ಥರದ ಶೂಟ್ಸ್ಗಳನ್ನ ಬೆಳವಣಿಗೆ ಮಾಡಬೇಕು. ಅದರ ನಂತರ ಟೆರ್ಷರಿ ಶೂಟ್ಸ್ ಮತ್ತೆ ಇನ್ನೊಂದ್ಸಲ ಪ್ರೂನಿಂಗ್ ಮಾಡಿ ಸೆಕೆಂಡರಿ ಶೂಟ್ಸ್ನ ಪ್ರೂನಿಂಗ್ ಮಾಡಿಕೊಂಡು ಮತ್ತೆ ಟೆರ್ಷರಿ ಶೂಟ್ಸ್ಗಳನ್ನು ಮತ್ತೆ ಒಂದೊಂದು ಸೆಕೆಂಡರಿ ಮೇಲೆ 2-3 ಈ ರೀತಿಯಾಗಿ ನಾವು ಬೇರೆ ಬೇರೆ ದಿಕ್ಕುಗಳಲ್ಲಿ ಗಿಡಗಳನ್ನು ಬೆಳೆಸ್ಕೊಂಡಾಗ ನಾವೇನಾಗುತ್ತೆ ಒಂದು ಕಂಪ್ಲೀಟ್ ಇನಿಷಿಯಲ್ ಸ್ಟ್ರಕ್ಚರ್ ಸಿಗುತ್ತೆ ನಮಗೆ, ಒಂದು ಅಂಬ್ರೆಲಾ ಸ್ಟ್ರಕ್ಚರ್ ಅಂತಂದು ಹೇಳ್ತೀವಿ. ಆ ರೀತಿಯಾಗಿ ಅಂಬ್ರೆಲಾ ಸ್ಟ್ರಕ್ಚರ್ನ ಮಾಡ್ಕೋಬೇಕಾಗುತ್ತೆ. ಅದು ಇನಿಷಿಯಲ್ ಮಾಡ್ತಕ್ಕಂಥ ಒಂದು ಭಾಳ ಇಂಪಾರ್ಟೆಂಟ್ ತರಬೇತಿ ಅಂತಂದು ಹೇಳ್ಬೋದು. ಇನ್ನು ಗಿಡಗಳಿಗೆ ಗೊಬ್ಬರ ಮತ್ತು ಕೊಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಮಣ್ಣಿನ ಪೋಷಕಾಂಶಗಳ ಮಟ್ಟ ಮತ್ತು ಗಿಡದ ವಯಸ್ಸು ಮತ್ತು ಉತ್ಪಾದನೆ ಎಷ್ಟು ಬರ್ತಾ ಇದೆ ಅದರ ಅನುಗುಣವಾಗಿ ನಾವು ಇವತ್ತು ದಿವಸ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಸರ್ವೇ ಸಾಮಾನ್ಯ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ನಾವು ಯಾವಾಗಲೂ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋಕೆ ಅಟ್ಲೀಸ್ಟ್ 1-5 ಕೆಜಿ 10 ಕೆಜಿ ಇನಿಷಿಯಲ್ ಸ್ಟೇಜು. ನಂತರ ದಿನಗಳಲ್ಲಿ ಏನಿದೆ 4 ವರ್ಷ 5 ವರ್ಷ ಯಾವಾಗ ಕಾಯಿಗಳು ಬಿಡಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅದರ ನಂತರ ಒಂದು 20-25 ಕೆಜಿ ಗಿಡ ಹೆಂಗೆ ದೊಡ್ಡದಾಗುತ್ತೆ ಹೋದಂಗೆಲ್ಲ ನಾವು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರನ ಕೊಡೋದು ಕೂಡ ನಾವು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಳೆಗಾಲ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗುತ್ತೆ. ಮಳೆಗಾಲ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡೋದ್ರಿಂದ ಕೂಡ ಆ ಟೈಮಲ್ಲಿ ಅದಕ್ಕೆ ಯಥೇಚ್ಛವಾಗಿ ಚೆನ್ನಾಗಿ ಗೊಬ್ಬರಗಳ ಅಂಶ ಸಿಗುತ್ತೆ ಅಂತಂದು ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷ್ ಇವುಗಳನ್ನು ಕೂಡ ನಾವು ಗೊಬ್ಬರಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಅದು ಪ್ರಮುಖವಾಗಿ ಇನಿಷಿಯಲ್ ಸ್ಟೇಜಲ್ಲಿ ನಾನು ಹೇಳಿದೆ 100 ಗ್ರಾಮ್ ಒಂದು 50 ಗ್ರಾಮ್ ರಂಜಕ, ಪೊಟ್ಯಾಶ್ 100 ಗ್ರಾಮು. ಈ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಬೇಕಾಗತ್ತೆ. ಇನ್ನು ಸರ್ವೇ ಸಾಮಾನ್ಯ ಒಂದು 10 ವರ್ಷದ ಗಿಡಗಳಿಗೆ 1 ಕೆಜಿ ಸಾರಜನಕ, ಒಂದು 500 ಗ್ರಾಮು ರಂಜಕ ಮತ್ತು ಪೊಟ್ಯಾಶ್ ಏನಿದೆಯಲ್ಲ ಒಂದು ಅದು ಕೂಡ 1 ಕೆಜಿ. ಈ ರೀತಿಯಾಗಿ ಒಂದು 10 ವರ್ಷದ ಗಿಡಗಳಿಗೆ ನಾವು ಕೊಡ್ತಾ ಹೋಗಬೇಕಾಗತ್ತೆ. 1ನೇ ವರ್ಷ ಹೇಳಿದೆ 100 ಗ್ರಾಮ್ ಕೊಟ್ಟಿರ್ತಕ್ಕಂಥ ಸಾರಜನಕ ಪ್ರತಿ ವರ್ಷ ಅದು ದ್ವಿಗುಣ ಆಗಬೇಕು. 2ನೇ ವರ್ಷ 200 ಗ್ರಾಮಕ್ಕೂ, 3ನೇ ವರ್ಷ 300 ಗ್ರಾಮ್ ಆಗಬೇಕು, 4ನೇ ವರ್ಷ 400 ಗ್ರಾಮು, 5ನೇ ವರ್ಷ 500 ಗ್ರಾಮ್. ಆ ರೀತಿಯಾಗಿ ನಾವು ಕೊಡ್ತಕ್ಕಂಥ ಸಾರ್ವಜನಿಕ ಪ್ರಮಾಣನ ಜಾಸ್ತಿ ಮಾಡ್ಕೊತ ಹೋಗೋದು. ಅದೇ ರೀತಿಯಾಗಿ ರಂಜಕನೂ ಕೂಡ ಅಷ್ಟೇ 55 ಗ್ರಾಮ್ ಜಾಸ್ತಿ ಮಾಡ್ಕೊತ ಹೋಗ್ತಾ ಇರೋದು ಮತ್ತು ಪೊಟ್ಯಾಷನ್ನು ಕೂಡ 100 ಗ್ರಾಮ್ ಹೆಂಗೆ ಸಾರ್ವಜನಿಕ ಇದೆ ಅದೇ ರೀತಿಯಾಗಿ ನಾವು ಇದನ್ನು ಕೂಡ ನಾವು ಕೊಡುವಂಥ ಹೋಗಬೇಕಾಗತ್ತೆ. ಇನ್ನು ಅದರ ಹೊರತಾಗಿ ಕೂಡ ಹೇಳೋದಾದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೂವು ಬಿಡೋದಕ್ಕಿಂತ ಮೊದಲು ನಾವು ಕೊಟ್ಟಿಗೆ ಗೊಬ್ಬರನ ಒಂದು ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರಜನಕ ಒಂದು 1/2 ಪ್ರಮಾಣ ಕೊಡೋದು, ಹಾಗೆ ರಂಜಕ ಮತ್ತು ಪೊಟ್ಯಾಷನ್ನ ಪೂರ್ಣ ಪ್ರಮಾಣದಲ್ಲಿ ಆ ಹಂತದಲ್ಲಿ ಕೊಡಬೇಕು. ಉಳಿದ 1/2 ಭಾಗವನ್ನು ಸಾರಜನಕನ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಕೊಡ್ತಾ

ಅಂಥದ್ದು. ಸೊ ಈ ಕೊಡ್ತಕ್ಕಂಥ ಗೊಬ್ಬರನೂ ಕೂಡ ನಾವು ಏನು ಮಾಡ್ಕೋ ಸ್ವಲ್ಪ ಕೆಲವೊಂದು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಹೂ ಬರ್ತಕ್ಕಂಥ ಹಂತಲ್ಲೇ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಆ ಟೈಮಲ್ಲಿ ನಾವು ಕೆಲವೊಂದು ಕೊಡಿ ಗೊಬ್ಬರನ ಆ ಟೈಮಲ್ಲಿ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡುವಂತಕ್ಕಂಥದ್ದು. ಮತ್ತು ಇನ್ನು ಸೋಡಿಯಂ ಅಂಶ ಇರತಕ್ಕಂಥ ಕೆಲವೊಂದು ಭೂಮಿಗಳಿರ್ತವೆ, ಅಂಥಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಬೋರಾಕ್ಸ್ ಕೊಡಬೇಕಾಗತ್ತೆ. ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಒಂದು ಮೇಜರ್ ಒಂದು ನೆಕ್ರೋಸಿಸ್ ಪ್ರಾಬ್ಲಮ್ ಬರುತ್ತೆ, ಕಪ್ಪಾಗ್ತಕ್ಕಂಥದ್ದು, ಒಳಗಡೆ ಕಣ್ಣುಗಳಲ್ಲಿ ಕಪ್ಪಾಗಿ ನೆಕ್ರೋಸಿಸ್ ಅಂತಂದು ಬರುತ್ತೆ. ಅದು ಕೆಲವೊಂದು ಬೋರಾನ್ ತೊಂದರೆಯಿಂದ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಸಪ್ರೇಟಾಗಿ ಬೋರಾಕ್ಸನ್ನು ಕೆಲವೊಂದು 100 ಗ್ರಾಮ್ ಅಷ್ಟು ಬೋರಾಕ್ಸನ್ನು ಕೊಡ್ತಕ್ಕಂಥದ್ದು, ಜಿಂಕ್ ಸಲ್ಫೇಟು ಮತ್ತು ಕಾಪರ್ ಸಲ್ಫೇಟ್ಗಳನ್ನು ಗಿಡಗಳಿಗೆ ಕೊಡೋದ್ರಿಂದ ಕೂಡ ಗಿಡ ಸದೃಢವಾಗಿ ಬೆಳೀತಾವ ಅಂತ ಹೇಳ್ಬೋದು. ಅದ್ರ ಹೊರತಾಗಿ ಶೇಕಡಾ 1.4 ಅಷ್ಟು ಬೋರಾಕ್ಸ್ ಮತ್ತು ಜಿಂಕ್ ಸಲ್ಫೇಟು ಕಾಪರ್ ಸಲ್ಫೇಟನ್ನು ಸುಣ್ಣ ಜೊತೆಗೆ ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಕೆಲವೊಮ್ಮೆ ಕಾಯಿ ಉದುರುವಂಥ ನಮಗೆ ಕಾಯಿ ಕಚ್ಚಿದ ನಂತರ ಕಾಯಿ ಉದುರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದು ಕಾಯಿ ಉದುರೋದನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನೀರಾವರಿನೂ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬೆಳೆಯಬಹುದು, ಅದನ್ನು ಮಳೆ ಮೇಲೆ ಕೂಡ ಬೆಳೆಯುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಪ್ರಾರಂಭಿಕ ವರ್ಷಗಳಲ್ಲಿ ಅಟ್ಲೀಸ್ಟ್ ಒಣ ಬೇಸಿಗೆ ಇರತಕ್ಕಂಥ ಅವಧಿಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಹೇಳೋದಾದರೆ ಏಪ್ರಿಲ್ ಜೂನ್ ಆ ಹಂತದಲ್ಲಿ 10-15 ದಿನಗಳ ಅವಧಿಗೆ ಒಂದು ನೀರಾವರಿ ಸ್ವಲ್ಪ ಸೌಲಭ್ಯನ ನಾವು ಕಲ್ಪಿಸಬೇಕಾಗತ್ತೆ. ಮತ್ತು ಯಾವಾಗಲೂ ಹೂ ಬಿಡುವ ಸಮಯದಲ್ಲಿ ಒಂದು ನೀರು ಕೊಡಬಾರಂತ ಹೇಳ್ತೀವಿ, ಯಾಕಂದರೆ ಆ ಟೈಮಲ್ಲಿ ನಾವೇನಾದರೂ ನೀರು ಕೊಡೋದಾದರೆ ಹೂಗಳು ಜಾಸ್ತಿ ಉದುರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹೂ ಕಚ್ಚಿದ ನಂತರ ನಾವು ಸರ್ವೇಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯಭಾಗದಲ್ಲಿ ಹೂ ಬಿಡೋದನ್ನು ನಾವು ಆ ಟೈಮಲ್ಲಿ ತಪ್ಪಿಸ್ಬೇಕು. ಸೊ ಅನೇಕ ಬಗೆಯ ನೀರಾವರಿ ಪದ್ಧತಿಗಳನ್ನು ನಾವು ಮಾಡ್ಕೋಬೋದು, ಹನಿ ನೀರಾವರಿ ಮತ್ತು ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ನಾವು ಮಾಡ್ಕೋಬೋದು. ಅದರ ಹೊರತಾಗಿ ಕೂಡ ಕೆಲವೊಮ್ಮೆ ಹೊದಿಕೆಗಳನ್ನು ಕೂಡ ಹಾಕೋದ್ರಿಂದ ಕೂಡ ಕೊಡ್ತಕ್ಕಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಹೊದಿಕೆಗಳಲ್ಲಿ ಸಾವಯವ ಹೊದಿಕೆ ಇರ್ಬೋದು, ಅಥವಾ ಕೆಲವೊಂದು ಭತ್ತದ ಹುಲ್ಲು ಸಿಗ್ಬೋದು, ಬಾಳೆ ಎಲೆ ಇರ್ಬೋದು, ಕಬ್ಬಿನ ಹುಲ್ಲು ಇರ್ಬೋದು, ಈ ಥರದಂಥ ಕೆಲವೊಂದು ಬೇರಿನ ಬುಡಕ್ಕೆ ಹಾಕೋದ್ರಿಂದ ಕೂಡ ನಾವು ತೇವಾಂಶವನ್ನು ಹಿಡಿದು ಇಟ್ಕೊಳ್ಳುತ್ತೆ. ಹೀಗಾಗಿ ನೀರು ಕೊರತೆ ಕಂಡು ಬಂದರೂ ಕೂಡ ನಾವು ಹೊದಿಕೆಗಳ ಮುಖಾಂತರ ಕೆಲವೊಮ್ಮೆ ಕೊರತೆಯನ್ನು ನಾವು ನೀಗಿಸ್ಬೋದಾಗಿದೆ. ಇನ್ನು ಅಂತರ್ ಬೆಳೆಗಳನ್ನು ಕೂಡ ನಾವು ಬರೀಬೋದು. ಅಟ್ಲೀಸ್ಟ್ 1-3-4 ವರ್ಷ ಫಲ ಬಿಡುವ ಪೂರ್ವದಲ್ಲಿ ಏನಿದೆಯಲ್ಲ ಆ ಹಂತದಲ್ಲಿ ಏನಿದೆ ಆ ಟೈಮಲ್ಲಿ ನಾವು ಕೆಲವೊಂದು ಅಂತರ್ ಬೆಳೆಗಳನ್ನು ಕೂಡ ಮಾಡ್ಕೋಬೋದು. ಸೀಬೆ ಇರ್ಬೋದು, ಅಥವಾ ನಮ್ಮೇನು ಪೇರು ಹೇಳ್ತೀವಿ ನುಗ್ಗೆ, ಬಾರೆಹಣ್ಣು, ಅಥವಾ ಕರೋಂಡ, ಕೆಲವೊಂದು ಏನು ಸಣ್ಣ ಗಿಡಗಳಂತ ಹೇಳ್ತೀವಿ ಅಂಥ ಗಿಡಗಳನ್ನ ನಾವು ಅಂತರ್ ಬೆಳೆಗಳಾಗಿ ನಾವು ಬೆಳ್ಕೋಬೋದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ಔಷಧಿ ಸಸ್ಯಗಳು ಇದ್ದಾವೆ, ಔಷಧಗಂಧ ಇರ್ಬೋದು, ನೆಲಬೇವು ಇರ್ಬೋದು, ಸರ್ಪಗಂಧ, ಲೋಳೆ ರಸ, ಈ ಥರಂಥ ತುಳಸಿ, ಈ ಥರಂಥ ಕೆಲವೊಂದು ಬೆಳೆಗಳನ್ನು ಕೂಡ ತರಕಾರಿ ಬೆಳೆಗಳನ್ನು ಕೂಡ ನಾವು ಅಂತರ್ ಬೆಳೆಗಳಾಗಿ ಮಧ್ಯದಲ್ಲಿ ಬೆಳ್ಕೋಬೋದಾಗಿದೆ. ಇನ್ನು ಇದರ ಹೊರತಾಗಿ ಕೆಲವೊಂದು ಕೀಟ ಮತ್ತು ರೋಗಗಳನ್ನು ಹೇಳೋದಾದರೆ ಇದಕ್ಕೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ತೊಗಟೆ ತಿನ್ನುವ ಹುಳು ಅಂತಂದು ಹೇಳ್ತೀವಿ. ಇದು ಕೌಲುಗಳ ಮಧ್ಯೆ ಒಂದು ರಂಧ್ರ ಮಾಡಿ ಆ ತೊಗಟೆ ಕೊರಕ ಮಾಡ್ತಕ್ಕಂಥದ್ದು. ಇದರ ಒಂದು ನಿರ್ವಹಣೆಗಾಗಿ ನಾವು ಕೆಲವೊಂದು ಸಿಂಪಡಣೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 1 ml ಮೊನೊಕ್ರೊಟೊಪಾಸ್ ಏನಿದೆ ಅಥವಾ ಅದು ಇಲ್ಲಾಂದರೆ ಇಮಿಡಾಕ್ಲೋರ್ಪಿಡ್ 0.25 ಇಂದ 0.5 ml ವರೆಗೂ ಬೆರೆಸಿ ಒಂದು ಸಿಂಪಡಣೆ ಮಾಡೋದ್ರಿಂದ ಈ ತೊಗಟೆ ತಿನ್ನುವ ಹುಳನ ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆ ಜೊತೆಗೆ ಎಲೆ ತುಕ್ಕು ರೋಗ ಒಂದು ಅದೊಂದು ಬರುತ್ತೆ, ಅದನ್ನು ನಿರ್ವಹಣೆಗಾಗಿ 0.03 ಡೈತೇನ್ ಇರ್ಬೋದು, ಡೈತೇನ್ M45 ಅಂತಂದು ಏನು ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ಅದನ್ನು ಮೊದಲ ವಾರ ಅಟ್ಲೀಸ್ಟ್ ಒಂದು ಸೆಪ್ಟೆಂಬರ್ ಮೊದಲ ವಾರ ಅಥವಾ 15 ದಿನಗಳ ನಂತರ ಒಂದು ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಎಲೆ ತುಕ್ಕು ರೋಗವನ್ನು ಕೂಡ ನಿಯಂತ್ರಿಸಬಹುದು. ಕೆಲವೊಮ್ಮೆ ಹಣ್ಣು ಕೊಳೆಯೋದನ್ನು ಹೆಚ್ಚಾಗಿ ಕಂಡು ಬರಲ್ಲ, ಬಟ್ ಹಣ್ಣು ಕೊಳೆಯೋದನ್ನು ಏನು ಕಂಡು ಬರೋದಂದರೆ ಸೋಡಿಯಂ ಕ್ಲೋರೈಡಲ್ಲಿ ಇವತ್ತು ನಾವು ಹಣ್ಣುಗಳನ್ನು ಕೂಡ ಉಪಚಾರ ಮಾಡಬೇಕಾಗತ್ತೆ. ಅದರ ಹೊರತಾಗಿ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಕೊಯ್ಲು ಮತ್ತು ಇಳುವರಿ ನೋಡಿದಾಗ ನಾಟಿ ಮಾಡಿದ ನಂತರ 4-5 ವರ್ಷಕ್ಕೆ ನಾವೇನು ಹೇಳಿದೆ ಕ್ರಾಫ್ಟಿಂಗ್ ಮಾಡಿದ ಹಚ್ಚಿದ ಗಿಡಗಳನ್ನು ನಾವೇನು ನೋಡಿದಾದರೆ 4-5 ವರ್ಷಕ್ಕೆ ಗಿಡಗಳು ಯಾವಾಗಲೂ ಹಣ್ಣುಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತವೆ. ಕೊಯ್ಲು ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅದರ ಒಂದು ಯಾವ ರೀತಿಯ ಕೊಯ್ಲು ಮಾಡಬೇಕು, ಯಾಕಂದರೆ ಇದು ಕಂಪ್ಲೀಟಾಗಿ ಹೆಚ್ಚು ಕಡಿಮೆ ಹಳದಿ ಕಲರೇ ಇರುತ್ತೆ, ಆದರೆ ಸ್ವಲ್ಪ ಹಳದಿ ಡಲ್ ಅಪಿಯರೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳದಿ ಕಲರ್ ಜಾಸ್ತಿಯಾಗಿ ಒಂದು ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಒಳಗಡೆ ಇರತಕ್ಕಂಥ ಬೀಜ ಹಸಿರಲ್ಲದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಆ ಹಂತದಲ್ಲಿ ನಾವು ಕೊಯ್ಲು ಮಾಡಿದಾಗ ಸರಿಯಾದ್ದು ಇರುತ್ತೆ. ಕೊಯ್ಲು ಮಾಡಬೇಕಾದ್ರೂ ಕೂಡ ಗಿಡಗಳನ್ನು ಹತ್ತಿಬಿಟ್ಟು ಕೊಯ್ಲಬೇಕಾಗುತ್ತೆ, ಯಾಕಂದರೆ ನಾವೇನು ಉದುರಿಸೋ ಪ್ರಯತ್ನ ಮಾಡಿದರೆ ಗಿಡಗಳಿಂದ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅವನ್ನ ಮೇಲ್ಗಡೆ ಒಂದು ಏನಾದರೂ ಕಟ್ಕೊಂಡು ಒಬ್ಬರು ಯಾರಾದರೂ ಗಿಡವನ್ನು ಏರಿ ಚಿಣಕಿ ಅಥವಾ ಏನಾದರೂ ಆಧಾರಗಳ ಮುಖಾಂತರ ನಾವು ಹಣ್ಣುಗಳನ್ನು ಕೊಯ್ಲು ಮಾಡಿ ನಾವು ಹಾನಿಯಾಗಲಾರ್ದಂಗೆ ಗಿಡಗಳನ್ನು ಕೊಯ್ಲು ಮಾಡಬೇಕಾಗುತ್ತೆ. ಹೆಚ್ಚು ಕಡಿಮೆ 1 ವರ್ಷದ ಒಂದು ಮರದಲ್ಲಿ ಹೆಚ್ಚು ಕಡಿಮೆ ಒಂದು 10 ವರ್ಷದ ಗಿಡ ನಾನು ಹೇಳಿದೆ ಆಗಲ್ಲ, 50-70 ಕಿಲೋಗ್ರಾಮ್, ಕೆಲವೊಮ್ಮೆ ಕೆಲವೊಂದು ಗಿಡಗಳು 100-150 ಕೆಜಿವರೆಗೂ ಕೊಟ್ಟಂಥ ಹಲವಾರು ನಿದರ್ಶನಗಳು ಚೆನ್ನಾಗಿ ನಾವು ಮೇಂಟೈನ್ ಮಾಡಿದಾಗ ಕೂಡ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಇದು ಒಟ್ಟಾರೆ ನಾವು ಹೇಳೋದಾದರೆ ಒಂದು ಖರ್ಚು ವೆಚ್ಚ ನೋಡೋದಾದರೆ ಕೂಡ ಇದು ಹೆಚ್ಚು ಕಡಿಮೆ ಒಂದು ಎಲ್ಲ ಮಾಡಲಿಕ್ಕೆ ಭೂಮಿ ಸಿದ್ಧತೆ ಇರ್ಬೋದು, ಸಸಿ ಇರ್ಬೋದು, ನಾಟಿ ಗೊಬ್ಬರ, ಅಂತರ್ವ್ಯಸ, ಕೊಯ್ಲು, ಸಂಸ್ಕರಣೆ ಎಲ್ಲ ಸೇರಿ 1 ಎಕರೆಗೆ ಏನಪ್ಪ ಅಂತಂದ್ರೆ ಒಂದು 40-50 ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮಗೆ ಎಲ್ಲ ಸೇರಿಬಿಟ್ಟು. ಮತ್ತು ಇಳುವರಿ ನಮಗೆ 3-4 ವರ್ಷ ನಂತರ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 1-2 ವರ್ಷ ಒಂದು ಸ್ವಲ್ಪ ಖರ್ಚು ತೆಗೆದು 1.5 ಲಕ್ಷ 7 ಲಕ್ಷ ಸೊ ನಮ್ಮ ಖರ್ಚೆಲ್ಲ ತೆಗೆದು 1-1.5-2 ಲಕ್ಷ ನಾವು 1 ಪ್ರತಿ ಎಕರೆಗೆ ಉಳಿಸ್ಬೋದು ಅಂತಂದು ನಾನು ಈ ಸಂದರ್ಭ

0: ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ತಾವೇನಾದರೂ ಈ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋದು ತಮ್ಮಲ್ಲಿ ಏನಾದರೂ ಇಷ್ಟ ಇದ್ದರೆ ತಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟಕ್ಕೆ ಆಗಮಿಸಿ, ಇಲ್ಲಿ ಹಣ್ಣು ವಿಜ್ಞಾನ ಹಣ್ಣು ವಿಭಾಗ ಅಂತ ಇದೆ, ಅಲ್ಲಿ ನಾನಾದರೂ ಇರ್ಬೋದು ಅಥವಾ ಬೇರೆ ಬೇರೆ ವಿಜ್ಞಾನಿಗಳಿರ್ತಾರೆ, ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅಂತಂದು ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮೊಬೈಲ್ ನಂಬರ್ 9845320045. ಧನ್ಯವಾದಗಳು.
1: ಇದುವರೆಗೆ ಔಷಧಿಗಳ ಆಗರ, ಬೆಟ್ಟದ ನೆಲ್ಲಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ ನಂಜಪ್ಪನವರ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
2: ಹಲೋ, ಎಲ್ಲಿದೀಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
4: ಹಚ್ಚ ಹಸಿರ ಪಚ್ಚೆ ಕಾಡು,
5: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
6: ಉಸಿರಾಗುವೆ
5: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ, ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.

0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
1: ಸ್ನೇಹಿತರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಶಿನಾಥ್ ಪತ್ತಾರ್ ಮತ್ತು ತಂಡದವರಿಂದ ಭಜನ ಪದಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 7:32.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಈಗ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ

0: ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262-178 ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು

0: ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK-2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ NAL-ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ CBSE 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ CBSEಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ KV ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026ರ ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ BIS ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026ರ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸೋನು ನಿಗಮ ಅವರ ಮೇಲೆ ಮುಂಗಾರು ಮಳೆ ಚಿತ್ರದ ಗೀತೆ.

ಆತ್ಮಿಕೇಳುವರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ವಿ ಶ್ರೀನಿವಾಸ್ ಅವರ ದೋಣಿಯಲ್ಲಿ ಕೆರಳಿದೆ ಸಿಂಹ ಚಿತ್ರದ ಗೀತೆಯೊಂದನ್ನು ಕೇಳೋಣ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಇನ್ನು ಮುಂದೆ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಆತ್ಮೀಯ ಕೇಳುವರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಈಗ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: at 7% during the current calendar year. IMF's flagship biannual report, the World Economic Outlook Update, released today, projected India's gross domestic product to moderate in the next calendar year to 6.4%. In sports, the 8th Khelo India Youth Games 2026 will be hosted by Telangana. Union Youth Affairs and Sports Minister Dr. Mansukh Mandavia made the announcement today. In tennis, Ukraine's Marta Kostyuk and Czech Republic's Linda Noskova have advanced to the women's singles semi-finals in Wimbledon. 12th seed Marta Kostyuk reached her first Wimbledon semi-final with a commanding 6-3, 6-2 win over Italy's Jasmine Paolini on centre court today. And now before we end the bulletin, the headlines once again. Prime Minister Narendra Modi arrives in Melbourne to take part in the third India-Australia annual summit. India and Russia reaffirm commitment to strengthen counter-terrorism cooperation at multilateral fora. DRDO conducts successful flight test of Pinaka long-range guided rocket at Chandipur in Odisha. Monsoon recovery brings relief. Agriculture Minister Shivraj Singh Chauhan expresses confidence rainfall to gain further momentum this month, leading to acceleration in Kharif sowing. Centre assures all possible assistance to flood-affected states. U.S. President Donald Trump says ceasefire with Iran is over. And in Wimbledon tennis, Marta Kostyuk of Ukraine and Czech player Linda Noskova enter women's singles semifinals. That is all in the news at 9. Good night.
1: Akashvani, Bengaluru.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. 19ನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ ಎಫ್ಐಆರ್ ಹಂತದಿಂದ ಹಿಡಿದು ಸುಪ್ರೀಂಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲ ಅಪರಾಧಗಳಿಗೆ ವಿಧಿ ವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ ಐಪಿಸಿ ಮತ್ತು ಕೆಲವು ವರ್ಷಗಳ ನಂತರ ಸಿಆರ್ಪಿಸಿಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣ ತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುನುಹುಗಳನ್ನು ತೊಡೆದುಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ ಜುಲೈ 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪೀನಲ್ ಕೋಡ್,

1889 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತು. ಈಗ ಇಂಡಿಯನ್ ಪಿನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ ಮೂರು ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ ಮೂರು ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ ಮೂರು ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ, ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಯೇ ರಾಷ್ಟ್ರದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಹೆಚ್ಚಿನ ನೆರವು ನೀಡುತ್ತಿದೆ. ಹೊಸ ಕಾನೂನುಗಳ ಅಡಿಯಲ್ಲಿ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳು ಇನ್ನು ಮುಂದೆ ಕಾನೂನಿನ ಸಂಕೀರ್ಣತೆಗಳನ್ನು ತಮಗೆ ಅನುಕೂಲಕರವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಈ ಕಾನೂನುಗಳು ಪ್ರತಿಯೊಂದು ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿ ವಿಜ್ಞಾನ, ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯ ಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಮಿತಿಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ನ್ಯಾಯಾಧೀಶರು, ಕಾನೂನು

ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು ಪರಿಶೀಲಿಸಿದರು. ಬೆಜ್ ಬರುವಾ, ವಿಶ್ವನಾಥನ್, ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005 111, 2006 110 ಮತ್ತು 2011 ವರದಿಗಳನ್ನು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ಹಳೆಯ ಐಪಿಸಿ, 125 ಹಳೆಯ ಸಿಆರ್ಪಿಸಿ ಮತ್ತು 150 ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು. ವಸಾಹತುಶಾಹಿ ಕಾಲದ ಕಾನೂನುಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟ್ರದ ವಿರುದ್ಧದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಮಿತಿಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024 ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ. ಆದರೆ 1973 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ 484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 177 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸೃಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024 ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್, ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೀಸ್, ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872 ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೇ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ.

ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು, ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಮಿತಿಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಮಿತಿಯು ಸಮಾನ ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಮಿತಿಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನೈಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ.
2: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
2: ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು, ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಿದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
3: ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ದಂಗೆ ನನ್ನ ಹೆಗಲೇ ಇರ್ಕೊಂಡಿತ್ತು.
2: ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರಾ?
3: ಇಲ್ಲ ಮೇಡಮ್ ಜಿ, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂಥವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಅರಿಕತೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸ್ ಅಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬರ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬಿಡೋ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟ ಆಡಕ್ಕೆ ಹೋಗೋಣ ಅಂತೇಳಿ. ಸೊ ಆ ಥರ ಓಟ ಕೈ ತೋಟದ ಮೂಲಕ ನೀರು ಹಾಕುವ ಮೂಲಕ ಓಟ ನನಗೆ ಸೇರ್ಕೊಂತು.
2: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳಬಹುದು, ಕ್ರೀಡಾಸಕ್ತಿ ಬೆಳೀಲಿಕ್ಕೆ.
3: ಹೌದೌದೌದು.
2: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ, ಬೀರ್ಮಾನ್ ಹಳ್ಳಿ ಅಂತ. ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ, ಈ ಚಿನ್ನಿ ದಾಂಡು ಆಗಿರ್ಬೋದು, ಖೋ ಖೋ, ಕಬಡ್ಡಿ, ಕುಂಟೆಬಿಲ್ಲೆ, ಇಂತ

0: ಆಡ್ತಾ ಇರ್ತಾರೆ, ಆ ಆಸಕ್ತಿ ಇತ್ತ ನಿಮ್ಗೆ?
1: ಆಕ್ಚುಲಿ ನಾನೊಂದು ಪುಸ್ತಕ ಬರೀತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳು ಆಡಿದ್ವೋ ಇವತ್ತು ಸಂಪೂರ್ಣವಾಗಿ ಅವು ನಶಿಸೋದೋ, ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವ್ ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಪೂಲ್ ಜಿಮ್ ಆಟ, ಸೂರ್ ಚೆಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದ ಅಂತೆ, ಲೆಕ್ಕವಿಲ್ಲದಷ್ಟು.
0: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
1: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ, ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ.
0: ಅಂದ್ರೆ ಅವಾಗೆಲ್ಲ ಟಿವಿ ಇರಲಿಲ್ಲ ಮನೆಯಲ್ಲಿ, ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
1: ಹೌದು, ಅವುಗಳ ಜೊತೆಲ್ಲೇ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1973 ಇಸ್ವಿಯಲ್ಲಿ, ನಾವು ಹುಟ್ಟಿರೋದು 1966. ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ, ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತ ನಾವು,
0: ಅದೃಷ್ಟವಂತರೇ ಅಂತ ಹೇಳಬೇಕು. ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ, ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
1: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಡಿದುಕೊಳ್ತಾ ಇರೋ ಸಮಾಜ, ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ಲದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನ ಚಪ್ಪಲಿ ಇಲ್ಲದೆ ಓಡಾಡ್ತಾ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದರೆ, ಮಣ್ಣಿನ ಸಂಪರ್ಕವಿಲ್ಲದೇ ನಾವು ಭಾಳಷ್ಟು ಆರೋಗ್ಯ ಸಮಸ್ಯೆ ಸಿಗಾಕೊಳ್ಳೋಂಥ ಅವಕಾಶಗಳು ಭಾಳಷ್ಟು ಇದ್ದಾವೆ. ಭೂತಾಯಿ ನಮಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಾಕು, ನನ್ನ ತಾಯಿ ಅಲ್ವೇ, ಎಲ್ಲವನ್ನು ಸಹಿಸಿ ನಮ್ಮನ್ನು ಬದುಕಿಸುವಂಥ ಏಕೈಕ ತಾಯಿ ಅಂದರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನು ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಷ್ಟೇ.
0: ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ, ಆಕೆನೇ ಸಲಹೋದಲ್ವಾ ನಮ್ಮನ್ನ?
1: ನಿಜ ನಿಜ ನಿಜ. ಬಹಳಷ್ಟು ಸರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್, ಆ ಸೈಕಲ್ ಇಟ್ಟರೋ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ್ದು 22 ಇಂಚ್ ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದ್ಬಿಡೋದು, ಏನು ನೀವು ಭೂತಾಯಿ ಸಲಿಸ್ತಾರೆ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿ ಅಡಿಗೆ, ಎಸ್, ನೆಲ ಸಂಸ್ಕೃತಿ ಮತ್ತು ಭೂಮಿ ಅಡಿಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ, ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ.
0: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು,
1: ಓಟದ್ದು.
0: ಓಟದ್ದಾಯ್ತು, ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ?
1: ಹಿಂದಿಗೂ ಒಪ್ಪಲಿಲ್ಲ.
0: ಯಾಕೆ? ಒಳ್ಳೆ ಹವ್ಯಾಸ ಅಲ್ಲ.
1: ಯಾಕಂದ್ರೆ ನಮ್ಮ ತಂದೆ ಅವ್ರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದನೇ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗಲಿಲ್ಲ ಅಂದಿನ ಕಾಲದಲ್ಲಿ. ಕಾಲೇಜು, ಹೈಸ್ಕೂಲ್ ಪಿರಿಯಡ್ ಎಲ್ಲ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದು ಬರೀ 2 ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ, ಹೈಸ್ಕೂಲ್ಗೆ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರೆ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ, ಅಂಥ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದು ದಿವಸ ನಾನು ಓಟಕ್ಕೆ ಸೇರ್ಕೊಂಬಿಟ್ಟೆ. ಸೇರಿದಲ್ಲಿ ನನ್ನ ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದ್ದಾರೆ, ಹೆಗಲ ಮೇಲೆ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ ಗೆದ್ರೂ ಕೂಡ. ಸಮಾಜ ನಮ್ಮನ್ನ ಅಂದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
0: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು?
1: ಅದಕ್ಕಿಂತ ಏನೋ ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮಗೆ ಯಾವುದ್ರ ಮಹತ್ವನ ಹೀಗೆ ಆಗ್ಬೇಕು ಅಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನು ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಬಂದು ನನ್ನೂರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದ್ದೀವಿ. ಬೇಸ್ಮೆಂಟ್ ಇತ್ತು, ಆದರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ.

0: ನಮಗೆ ಇದು ಎಗಲೇರ್ಕೊಂತು ಸೈಕಲ್ಲು ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರು ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆ ಸೇರ್ಕೊಂಡು ಇವೆರಡೂ ನನ್ನ ಹೆಗಲಿಗೆ ನನಗೆ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವು ನನ್ನನ್ನು ಬಿಡಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂಡಿಸಿದ್ದಾವೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ ಆದ್ರಿ?
0: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
1: ಕುಸ್ತಿ ಓಟಕ್ಕಿಂತ ಮುಂಚೆ ಕುಸ್ತಿಪಟು. ನೀವು
0: ಗರಡಿ ಮನೆ
1: ಹೌದು ಗರಡಿ ಮನೆ
0: ಪಕ್ಕದೂರಲ್ಲಿತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳಿದ್ದು ಮೇಡಮ್ ಕುಸ್ತಿ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ HMT ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು? ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ ಯಾವುದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದು ಲಂಗೋಟಿದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ, ಇದು ಕೊಟ್ಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ. SSLC ಅಂದ್ರೆ 16-17 ವರ್ಷ, 16-17 ವರ್ಷ SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದ್ವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದು ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ್ದು.
1: ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಾದ್ರೆ ಹಾಲು, ಹೈನು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ, ಇದಕ್ಕೂ ಖರ್ಚಿದ್ದೇ ಇರ್ತದೆ.
0: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 or 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು. ಕರ್ನಲ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲಲ್ಲಿ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಕೊಡೋರು, ಎಲ್ಲ ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದ ಅಥವಾ ಅಥ್ಲೀಟ್ ಆಗಿ
0: ಹೋದ್ರ? ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90 ದೈಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡಬೇಕು, ನನಗಿದೆ ಆಸಕ್ತಿ. ಹಂಗ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈಹಿಕ ಶಿಕ್ಷಕನಾಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲನ್ನೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು ಚಿಕ್ಕಬಳ್ಳಾಪುರದಲ್ಲಿ ಅಭಿಮಾನದಿಂದ ನನ್ನನ್ನ ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು.
1: ಅಲ್ಲಿ
0: ಬಿಕಾಂ ಮೇಡಮ್ ಡಿಗ್ರಿ ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀನಿ, ಆಮೇಲೆ CPED ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ, ಯಾಕಂತಂದ್ರೆ ಕುಸ್ತಿ ಮಾಡಬೇಕು ಅಂತಂದ್ರೆ ನಮ್ಗೆ ಗರಡಿ ಮನೆ ಬೇಕಾಗ್ತದೆ, ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡಬಹುದು, ಜೊತೆಗೆ ಈ ಎರಡೂ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲಿಗೆ ಯಾವ ದೇಶಕ್ಕೆ ಹೋಗಿದ್ರಿ?
0: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭ ಆಯ್ತು 2008. ನಾನು ಸ್ಪರ್ಧೆಗೆ ಸುಮಾರು ಒಂದು 4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008 ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದು ಹೆಂಗಿತ್ತಂತಂದ್ರೆ ರಕ್ತದೊಂದಿಗಿನ ಸೋಲು ನಂದು, ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶೂ ಇತ್ತು. ಹರ್ಡಲ್ಸ್ ಹೋಗಿ ಎಡವಿ ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ, ಎಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ, ಅಂದೇ ಅಂದ್ಕೊಂಡಿದ್ದು ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
0: ಡೆಫಿನೆಟ್ಲಿ. ಸೊ ಹಂಗಾಗಿ 2008 ನಾವು ಪ್ರಾರಂಭ ಮಾಡಿದ್ದು ಓಟ 2017 ಏಳು ಬೀಳು 6 ವರ್ಷ ನನ್ನ ಕೈಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014 ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017 ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ
1: ಆಯ್ಕೆ
0: ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡು ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನ ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಹಿಡ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದ

0: ಅಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
1: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೇ ಏನೋ ಒಂದು ರೋಚಕತೆ. ನಾನು ಆಕಾಶ ಕಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೆ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿಟ್ಕೊಂಡು ಇಲ್ಲಿವರೆಗೆ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬಾ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ, ಸ್ವಲ್ಪ ರೂಪದ್ದಲ್ಲ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಬಹಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:30 ಎದ್ದೇಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ, 400 ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ, ಅಂದಿನಿಂದ ಏನು ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:30 ಎದ್ದೇಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ರೂ ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಒಟ್ಟಿದ್ದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ
0: ಗೆದ್ದು ದೃಢ ವಿಶ್ವಾಸ ಇತ್ತು ಅವಾಗ.
1: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ, ನಾನು ಆಗ್ಬೇಕು ಆಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ ತಮ್ಮ ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತೆ ಆ ವೈಮಾನಿಕ ಯಾನ ತುಂಬಾ ಖುಷಿ ಕೊಡ್ತು. ಅದೇ ತರ ಬಾಯಲ್ಲಿ ತೇವನ್ನು ಹಾರಿಸ್ತು, ತಮಾಷೆಗೆ ಖರ್ಚಾಯ್ತು. ಮತ್ತೆ ಯಾನುವು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷ್ಯಾ ಅಂತೇಳಿ.
0: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
1: ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗಿ ಬಂದ ಖರ್ಚು ಅವರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ MR ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲೆಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್, ಜಾಯಿಂಟ್ ಡೈರೆಕ್ಟರ್ ಕರ್ನಾಟಕ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ.
0: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
1: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾಗೆ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತವೋ ಅಂದೇ ಬಿಡಬೇಕಾಗಿತ್ತು, ಯಾವತ್ ಬಿಡ್ಲಿಲ್ಲ. ಮತ್ತೆ ಅದು ಸೋಲ್ ನಮ್ಮನ್ನು ಕಾಡಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗೆ ಹೋಗಿದ್ದಂತ, ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಬಂದಿದ್ದ ನನ್ನ ದೇಶಕ್ಕೆ, ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂಥದ್ದೇ ನಮ್ಮ ದೃಢತೆ.
0: ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ, ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
1: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕಲ್ ನಾನು ನಿನ್ ಜೊತೆಲಿ ಇದ್ದೀನಲ್ಲ, 73 ನಾನು ನಿನ್ ಜೊತೆಲಿ ಇದ್ದೀನಿ. ಮತ್ತೆ ನಿನ್ನ ಆನಂದಕ್ಕಾಗಿ ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ, ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು ನಾವು, ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ನ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ, ನಾಸಿಕ್ ನ್ಯಾಷನಲ್ ಚಾಂಪಿಯನ್ಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
0: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ ಸರ್, ನಿಮ್ದು ಎಷ್ಟು ಕೆಜಿ ವಿಭಾಗ?
1: 52 ಕೆಜಿ ವಿಭಾಗ. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು. ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನು ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸವಿದ್ದರೆ ಮಾಡಿಬಿಡ್ಬೋದಲ್ಲ ಅನ್ನೋ ಉದ್ದೇಶ.
0: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ, ಇದಕ್ಕೆ ಯಾರು ಪ್ರೇರಣೆ? ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
1: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನು ಕೊಡೋಕೆ ಸಾಧ್ಯ ಆಗ್ತದೆ ಅಂತಂದವಾಗ 2016 ನಾನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ

0: ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದರೂ ಮಾಡಬೇಕಲ್ವಾ? ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016 ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
0: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗು ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸ್ಕೊಂಡು ಒಬ್ಬ ಸ್ಪರ್ಧಿಯಾಗಿ ಉಳಿಸ್ಕೊಂಡು ಇನ್ನೊಂದು ಕಡೆ ಸಮಾಜಮುಖಿ ಆಗಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು.
0: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022 ಕೋಲಾರದಿಂದ ಬೀದರ್ಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನಾರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2,500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ. ನಾನು ಮಾಡಬೇಕಾಗಿರೋ ಕೆಲಸ ನಾ ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023 ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮಗೆ. ಅದ ನಂತರ 24 ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025 ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವದಾಖಲೆ ಮಾಡೋಣ ಅಂತೇಳಿ 2018 ಗೂಗಲ್ ಅಲ್ಲಿ ನೋಡಿದೆ. ಮೇಡಮ್ ಪಂಜಾಬ್ ನಾನು ಒಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವದಾಖಲೆ ಮಾಡಿದ್ದಾನೆ. ನಾನು 18 ನೋಡಿದೆ ಅದನ್ನ. 12 ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು. ಅದನ್ನು ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾನು, ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್ ನಿರಂತರವಾಗಿ
1: ಊಟ ತಿಂಡಿ ಎಲ್ಲ ಬಿಟ್ಟು.
0: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018 2025 7 ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಅಥವಾ 3 ಸೈಕಲ್ ಮೇಲೆ 12 ಕೂತಿರುವಂತ ಸವಾಲನ್ನು ಎದುರಿಸ್ತಾ 2025 12 202 ಕಿಲೋಮೀಟರ್ ಮಾಡಿದಾನೆ. ನಾವು 2025 ಮಾರ್ಚ್ ಅಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11:15 ಆ ವಿಶ್ವದಾಖಲೆ ಮಾಡಿದೆ. 45 ಮುಂಚಿತವಾಗಿನ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವದಾಖಲೆಯನ್ನ ನನ್ನ ಬೀರ್ಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಬಂದ್ವಿ.
1: ಅಭಿನಂದನೆಗಳು ಸರ್, ವಿಶ್ವದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.
0: ಆ ಸೈಕ್ಲಿಂಗ್ ವಿಶ್ವದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲಿಟ್ಟು ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲ್ಲಿತ್ತದೆ, ಇವೆಲ್ಲ ನೀವು ಅನುಭವಿಸಿದ್ದೀರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
0: ಸರ್. ವಿಶೇಷವಾಗಿ ವಿಶ್ವದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ. ಮೇಡಮ್ ರಾತ್ರಿ 8 ಬಿಟ್ಟು ಬೆಳಿಗ್ಗೆ 8 ಸೇರೋಣ ಅಂತೇಳಿ.
1: ಬಿಸಿಲು ಇರ್ತದೆ,
0: ಬಿಸಿಲು ಜೊತೆಗೆ ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿಲು ಇರ್ತದೆ. ಜೊತೆಗೆ ನಾವು ಬೆಂಗಳೂರು ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ
1: ಸಿಕ್ಕಾಕೊಂಡ್ಬಿಡ್ತೀವಿ.
0: ಟ್ರಾಫಿಕ್ ತಪ್ಸ್ಕೊಳ್ಳಕ್ಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳಕ್ಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರು ಇಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3.5 ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಲಿಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ. ಯಾಕೆ ಸಾಕಾಗಿರ್ತದೆ ಅಂದ್ರೆ 100 ಓಡೋನ್ಗೆ ಫಿನಿಶಿಂಗ್ ಅಲ್ಲಿ 5 ಕಷ್ಟ ಅನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ನನ್ನ ದೇಹಕ್ಕೆ, ಇಷ್ಟು ದೂರ ಬಂದಿದ್ಯಾ ದಯವಿಟ್ಟು
1: ಸಹಕಾರ ಕೊಡು,
0: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದ್ರೂ ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಯ್ಯ ಅಂತೇಳಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ಬೇರ್ಪಡಿಸಿಕೊಳ್ಬೇಕು. ಅವೆರಡೂ ಒಂದಾದ್ರೆ ಮ್ಯಾಚಪ್ ಆಗ್ತದೆ, ಅವ್ ಕೆಲಸ ಮಾಡೋದಿಲ್ಲ.
1: ಸಾಕಾಗಿರುತ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪ್ಬೇಕಂದ್ರೂ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬೋದು ನಾವು,
0: ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಮೈಸೂರಿಗೆ ಹೋದಾಗ ನಾವು ಏನು ಗುರುಮುಟ್ಟಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ.

0: ಒಂದು ವಿಶ್ವದಾಗಲೇ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಇದು ಮಾಡಿದ್ನಲ್ಲ ಅನಿಸ್ತದೆ.
1: ಒಂದು 7-8 ವರ್ಷದ ಶ್ರಮ ಇತ್ತು ನಿಮಗೆ, ಒಂದು ಗುರಿ ಇತ್ತು. ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
0: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025 ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತವರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ, ಕ್ರೀಡಾಪಟುವಾಗಿ ಗದ್ದುಗೆ ಗೌರವ ಪ್ರಶಸ್ತಿ
1: ಕೊಟ್ಟರು.
0: ಇಬ್ರು ಶ್ರೀನಿವಾಸ್, ಇಬ್ರು ಪಿಚ್ಚಳ್ಳಿ ಮತ್ತು ಬೀರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತು ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂತ ಎಲ್ಲ ಪ್ರಶಸ್ತಿಗಳು ಬಂದಿದೆ ಮನೋಜ್.
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
0: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಎದುರಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನು ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂಥದ್ದು, ನೀವು ತುಂಬ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ, ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂತ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂತ ಅತ್ಯುನ್ನತ ಕೊಡುಗೆ ನಾನು ಅನ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕ ಅವಶ್ಯಕತೆ ಇಲ್ಲ, ದೇಹ ತುಂಬಾ ಸದೃಢವಾಗಿರ್ತದೆ. ಅದನ್ನ ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ 1/2 ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ.
1: ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು,
0: ಬೇಕಾಗಿಲ್ಲ, ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ, ಸಂತೋಷ ಜೀವನ ಮಾಡಬಹುದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ.
1: ಅದೇ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗೆ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗೆ ಬೇಕಾಗಿರಲ್ಲ,
0: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳಿಗೆ ಒಳಪಡಬೇಡಿ. ನೀವು ಕ್ರೀಡಾತನವನ್ನ ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ, ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
1: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಆಕಾಶವಾಣಿಯವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ.
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
0: ತುಂಬಾ ತುಂಬಾ, 73ರಿಂದ ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ, ನಾವು ಅದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳ್ಕೊಂಡು ಕೂತ್ಕೊಳ್ತಾ ಇದ್ದಿದ್ದು
1: ಚಿಕ್ಕವರಿದ್ದಾಗ.
0: ಹೌದೌದೌದು, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ, ಆಸುಗಳು ಇನ್ನೂ ಐತೆ ಮೇಡಮ್ ಜೀ, ಅದನ್ನ ನಾವು ಬಿಡೋಂಗೇ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೋ ಅವ್ರು ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
1: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನ ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
0: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು.
1: ಅಂದ್ರೆ ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
0: ಆಕಾಶವಾಣಿ ವಿತರಿಸ್ತಾ ಇದ್ದೀರಿ,
1: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
0: ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ.

ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.

ಈ ರಾತ್ರಿ 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸುಭೇಂದ್ರ ರಾವ್ ಅವರಿಂದ ಸಿತಾರ್ ವಾದನ, ರಾಗ ಮಿಯಾಕಿ ಮಲ್ಹಾರ್, ತಬಲಾ ಪಂಡಿತ್ ರವೀಂದ್ರ ಯಾವ್ಗಲ್.

0: ಇದುವರೆಗೂ ಸುಭೇಂದ್ರ ರಾವ್ ಸಿತಾರ್ ವಾದನ ಕೇಳಿದಿರಿ. ಸುಭೇಂದ್ರ ರಾವ್ ಅವರಿಂದ ರಾಗ ಮಿಯಾಕಿ ಮಲ್ಹಾರ್, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅವರದು. ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು.
1: ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ ಪದ.

ಈ ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ.

ಗೀತೆ ಚಂದ್ರಿಕೆಯಲ್ಲಿ ಮೊದಲನೆಯದಾಗಿ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನ. ಸುನೀತಾ ಗೋಪುರಾಜ್ ಅವರ ಧ್ವನಿಯಲ್ಲಿ, ಜಯಂತ್ ಕೈಕಿನಿಯವರ ಸಾಹಿತ್ಯ, ವಿ ಹರಿಕೃಷ್ಣನವರ ಸಂಗೀತ.

ಜಾಕಿ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣರವರ ಸಂಗೀತವಿತ್ತು.

ಗೀತಚಂದ್ರಿಕೆ ಮೆಲೋಡಿ ಟೈಮ್ನಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ತಾಲ್ ಚಿತ್ರದ ಗೀತೆಯನ್ನು ಸುಖ್ವಿಂದರ್ ಸಿಂಗ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ, ಸಾಹಿತ್ಯ ಸಮೀರ್ ಅವರದು, ಎಆರ್ ರೆಹಮಾನ್ ಅವರ ಸಂಗೀತ.

0: समाचार बुलेटिन समाप्त हुआ।
1: ಆತ್ಮೀಯ ಕೇಳುವರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಪ್ರಸಾರ ಕಾರ್ಯ ಮುಕ್ತವಾಯಿತು. ಮತ್ತೆ ನಮ್ಮನ್ನು ಬಿಟ್ಟು ನಾಳೆ ಬೆಳಗ್ಗೆ 5:53 ಆರಂಭವಾಗೋದು. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಸ್ನೇಹಿತ ಸದಾಶಿವ ಚಲವಾದಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜಯ ಹಿಂದ್.